ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 8ನೇ ದಿನ ಅಂದರೆ 2026 ಇಸ್ವಿ, ಮೇ ತಿಂಗಳ 29ನೇ ತಾರೀಕು ಶುಕ್ರವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:38:32. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ BDT ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು. ಲೋಕಭವನಕ್ಕೆ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದರು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ಹಿಂದುಳಿದ ವರ್ಗಗಳನ್ನು ಪ್ರತಿನಿಧಿಸುವ ಮುಖ್ಯಮಂತ್ರಿಯನ್ನು ಕಾಂಗ್ರೆಸ್ ಪಕ್ಷ ನಡೆಸಿಕೊಂಡ ರೀತಿ ಅಸಹನೀಯವಾಗಿದ್ದು ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳನ್ನು ಆ ಪಕ್ಷದ ನಾಯಕರು ಕುಸಿಯುವಂತೆ ಮಾಡಿರುವುದು ಬೇಸರದ ಸಂಗತಿ ಎಂದು ಕೇಂದ್ರ

ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಧ್ರುವ್ ಕಪಿಲ ಮತ್ತು ತನಿಷ್ಕ ಕ್ರಾಸ್ಟೋ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. 2030 ಕಾಮನ್ವೆಲ್ತ್ ಕ್ರೀಡಾ ಸಿದ್ಧತೆಗಾಗಿ ರಾಷ್ಟ್ರೀಯ ಕ್ರೀಡಾ ಡಿಜಿಟಲ್ ಪರಿಸರ ವ್ಯವಸ್ಥೆಯ NSDE ಅಡಿಯಲ್ಲಿ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳಲ್ಲಿ ಐಟಿ ಸಮಾಲೋಚಕರನ್ನು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ನಿಯೋಜಿಸಲಿದೆ ಎಂದು ಕೇಂದ್ರ ಕ್ರೀಡಾ ಸಚಿವ ಡಾ. ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು ನಿಮಗಾಗಿ. 8:02 ಹಾಗೂ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಪ್ರಸಾರವಾಗುತ್ತವೆ. 9:00-10:00 ಇಂದಿನ ವಿಶೇಷ. 10:02 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು ನಿಮಗಾಗಿ ಪ್ರಸಾರವಾಗಲಿವೆ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:20 ಶುಕ್ರವಾರದ ವಿಶೇಷ ಸಿನಿ ಕ್ವಿಜ್ ಇರುತ್ತೆ, ನೀವು ಕೂಡ ಭಾಗವಹಿಸಿ. ಇದರಲ್ಲಿ 2:15 ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ, ನಮ್ಮ ಕೇಳುಗರ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮ ಇದು. ಇದು 2:15 2:30 ಪ್ರಸಾರವಾಗುತ್ತೆ. ಇನ್ನು 2:40 ಚಿತ್ರದಾನ, ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ ಇದು. 3:00-4:00 ಸಖಿ ಸಹೇಲಿ, 4:00-5:00 ಪರಿಮಳ, ಮುಕ್ತ ವೇದಿಕೆಯಲ್ಲಿ ಮಾತುಕತೆ ಚರ್ಚೆ ಎಲ್ಲವೂ ಇರುತ್ತೆ. ಇನ್ನು 5:05 ಸೇಫ್ ಡ್ರೈವ್ನಲ್ಲಿ ಗಾನ ಭಜಾನ, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಕೇಳಬಹುದು. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಇದಾದ ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುತ್ತೆ. ಇನ್ನು 6:02 ವಂದೇ ಮಾತರಂ 150 ಸಂಭ್ರಮ, ಹಾಗೆ ಆಕಾಶವಾಣಿಗೆ 90 ಸಂಭ್ರಮ. ಇದರ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ನಾಯಕ್ ಎಕೆ ಶಂಕರ್, ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಇದಾದ ನಂತರ ಗಾನ ಭಜನ ಮುಂದುವರಿಯುತ್ತೆ. ಇನ್ನು 7:07 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಸಹಾಯಕ ಇಂಜಿನಿಯರ್ ಧರೆಪ್ಪ ಶೆಟ್ಟಪ್ಪ ಹಡಪದವರೊಂದಿಗೆ ಸಂದರ್ಶನ ಇರುತ್ತೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇದಾದ ನಂತರ ಗಾನ ಭಜನ ಮುಂದುವರಿಯುತ್ತೆ. ಇನ್ನು 8:02 ಯುವಧ್ವನಿ. 9:15-10:00 ಹಿಂದಿ ಮೆಲೋಡೀಸ್ ಕೇಳಬಹುದು. 10:02 ಎಂದಿನಂತೆ ಪ್ರೇಮನೇನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

6:07 ಸ್ನೇಹಿತರೆ, ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ತಮಗೆಲ್ಲ ಆದರದ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಪ್ರಸಾರವಾಗ್ತಾ ಇದೆ ಆರ್ ಎನ್ ಜೈ ಗೋಪಾಲ್ ಅವರ ಒಂದು ಭಕ್ತಿ ರಚನೆ.

ಉಪೇಂದ್ರ ಭಟ್ ಅವರು ಹಾಡಿದ ಪುರಂದರದಾಸರ ಒಂದು ಕೃತಿಯನ್ನ ಕೇಳಿದ್ರಿ. ಈಗ ಬಿ ಕೆ ಸುಮಿತ್ರ ಅವರು ಹಾಡಿರುವಂತಹ ಒಂದು ಭಕ್ತಿ ರಚನೆ, ಇದು ವಿಜಯ ನರಸಿಂಹ ಅವರು ಬರೆದಿದ್ದಾರೆ.

ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ ವಿಜಯನಾರಸಿಂಹ ಅವರ ಒಂದು ರಚನೆಯನ್ನು ಕೇಳಿದ್ರಿ. ಈಗ ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಹಾಡಿರುವಂತಹ ಒಂದು ಭಕ್ತಿ ರಚನೆ ಇದು, ಅಕ್ಕ ಮಹಾದೇವಿಯವರ ವಚನ.

ಸ್ನೇಹಿತರೆ, ನೀವು ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 6:30:40 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಇದು. ಕೆಲವೊಮ್ಮೆ ನಾವು ಕೆಟ್ಟ ಮಾತುಗಳನ್ನಾಡುವಾಗ ನಮ್ಮ ಹಿರಿಯರು ತಡೆದು ಹೇಳ್ತಾರೆ, ಬಿಡ್ತು ಬಿಡ್ತು ಅಂತ ಹೇಳು ಅಂತ. ಅಸ್ತು ದೇವತೆಗಳು ಇರ್ತಾರೆ, ಅವರು ನಾವು ಮಾತನಾಡಿದ್ದಕ್ಕೆಲ್ಲ ಅಸ್ತು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಏನೇ ಮಾತನಾಡಿದ್ರು ಚಲೋ ಮಾತಾಡು, ಅಂದರೆ ಒಳ್ಳೆಯ ಒಳ್ಳೆಯದನ್ನು ಮಾತಾಡು ಅಂತ ಹೇಳ್ತಿರ್ತಾರೆ. ಈ ಒಂದು ಅನುಭವ ನಮ್ಮೆಲ್ಲರಿಗೂ ಆಗಿರಬಹುದು. ಅಂದರೆ ನಾವು ಸಣ್ಣವರಿರುವಾಗ ಹಿರಿಯರು ಹೇಳ್ತಾ ಇದ್ದಂತಹ ಮಾತುಗಳಿವು. ಯಾಕೆ ಹೀಗೆ ಹೇಳ್ತಾ ಇದ್ರು ಅಂದರೆ, ನಾವು ಕೆಟ್ಟ ಮಾತುಗಳನ್ನಾಡುವಾಗ ಅಶ್ವಿನಿ ದೇವತೆಗಳು ಅಥವಾ ಅದು ಅವರನ್ನು ಅಸ್ತು ದೇವತೆಗಳು ಅಂತ ಕೂಡ ಹೇಳ್ತಾರೆ. ಅಸ್ತು ಎಂದರೆ ಅದು ಖಂಡಿತ ನಡೆಯಲಿ ಅಥವಾ ನಡೆಯುತ್ತೆ ಅನ್ನುವಂತಹ ಒಂದು ಭಾವ. ಹಾಗಾಗಿ ಅಸ್ತು ದೇವತೆಗಳು ಇದನ್ನು ನಡೆಯಲಿ ಅಂತ ಆಶೀರ್ವಾದಿಸ್ತಾರೆ. ಈ ಕಾರಣಕ್ಕಾಗಿ ಅವರು ಕೆಡಕುಂಟು ಮಾಡುವ ಮಾತುಗಳನ್ನಾಡಿದಾಗ ಬಿಡ್ತು ಬಿಡ್ತು ಅಂತ ಹೇಳು ಅಂತ ಹೇಳಿ ನಮ್ಮನ್ನು ಒತ್ತಾಯಿಸ್ತಾ ಇದ್ರು ಅಲ್ವಾ? ಈ ಒಂದು ಮಾತು ನೆನಪಿರಬಹುದು. ಹಾಗಾದರೆ ಅಸ್ತು ದೇವತೆಗಳು ಅಂತಂದರೆ ಯಾರು ಅಂತಂದರೆ, ಆಗ ಬಹುಶಃ ನಮಗೆ ಆ ವಯಸ್ಸಿನಲ್ಲಿ ತಿಳಿದಿರಲಿಲ್ಲ. ಆದರೆ ಅಸ್ತು ದೇವತೆಗಳು ಮತ್ತಾರೂ ಅಲ್ಲ, ನಮ್ಮ ಅಶ್ವಿನಿ ದೇವತೆಗಳು. ಯಾವಾಗಲೂ ಅಸ್ತು ಅಥವಾ ತಥಾಸ್ತು ಅಂತ ಹೇಳ್ತಾ ಇರ್ತಾರೆ. ಅವರ ಅನುಗ್ರಹದಿಂದ ಆರೋಗ್ಯ, ಸಂಪತ್ತು, ಶಾಂತಿ ಮತ್ತು ಜ್ಞಾನ ಲಭಿಸುತ್ತೆ ಅಂತ ಹಿರಿಯರು ಹೇಳ್ತಾರೆ. ಆದ್ದರಿಂದಲೇ ಹಿರಿಯರು ನಮಗೆ ಒಳ್ಳೆಯ ಮಾತನಾಡಿ, ಒಳ್ಳೆಯ ಯೋಚನೆಗಳನ್ನು ಮಾಡಿ ತಥಾಸ್ತು ಅಂತ ದೇವತೆಗಳು ಅಂದರೆ ಅಶ್ವಿನಿ ಕುಮಾರರು ಅದನ್ನು ನೆರವೇರಿಸ್ತಾರೆ. ಅದು ಒಳ್ಳೆಯದಿರಬಹುದು, ಕೆಟ್ಟದಿರಬಹುದು. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳು, ನಮ್ಮ ಈ ಒಂದು ಬಾಯಲ್ಲಿ ಮೂಡಿ ಬರುವಂತಹ ಮಾತುಗಳು ಎಲ್ಲವೂ ಶುಭವಾಗಿರಬೇಕು ಅಂತ ಹೇಳೋದನ್ನು ಕೇಳಿರ್ತೇವೆ. ಅಶ್ವಿನಿ ದೇವತೆಗಳು ಮತ್ಯಾರೂ ಅಲ್ಲ, ಸೂರ್ಯದೇವ ಹಾಗೂ ಆತನ ಧರ್ಮಪತ್ನಿ ಸಂಧ್ಯಾದೇವಿಯ ಮಕ್ಕಳು. ಅಶ್ವ ಹಾಗೂ ಮಾನವ ರೂಪದಲ್ಲಿ ಕಾಣಿಸಿಕೊಳ್ಳುವಂತಹ ದೇವತೆಗಳು.

ಅಶ್ವಿನಿ ಕುಮಾರರನ್ನ ದೇವತೆಗಳ ವೈದ್ಯರು ಅಂತ ಕೂಡ ಹೇಳಲಾಗುತ್ತೆ. ಒಮ್ಮೆ ರಾಕ್ಷಸರು ರೇಭ ಅನ್ನುವಂತಹ ಋಷಿಯ ಕೈಕಾಲುಗಳನ್ನು ಮುರಿದು ಹಾಳು ಬಾವಿಯಲ್ಲಿ ಹಾಕಿದರು. ಆ ಋಷಿಗಳು ಅಶ್ವಿನಿ ಕುಮಾರರ ಸ್ಮರಣೆಯನ್ನು ಮಾಡ್ತಾ 10 ದಿನಗಳ ಕಾಲ ಬಾವಿಯಲ್ಲಿ ಕಳೀತಾರೆ. ಇದನ್ನರಿತ ಅಶ್ವಿನಿ ಕುಮಾರರು ಆ ಋಷಿಯನ್ನ ಹುಷಾರಾಗಿ ಬಾವಿಯಿಂದ ಮೇಲೆ ತೆಗೆದು ಆರೈಕೆ ಮಾಡ್ತಾರೆ. ಹಾಗೆಯೇ ಪತಿಪಾರಾಯಣಿ ಸತಿ ಸುಕನ್ಯಾಳ ಗಂಡ ಚ್ಯವನ ಮಹರ್ಷಿಗಳಿಗೆ ಯೌವನ ಮತ್ತು ಸೌಂದರ್ಯವನ್ನು ಕೊಟ್ಟವರು ಅಶ್ವಿನಿ ಕುಮಾರರು ಅಂತ ಕೂಡ ಹೇಳಲಾಗುತ್ತೆ. ಹಿಂದೆ ದೌಮ್ಯ ಮಹರ್ಷಿಗಳ ಶಿಷ್ಯ ಉಪಮನ್ಯು ಗುರುಗಳ ಅಣತಿಯಂತೆ ಕಾಡಿನಲ್ಲಿ ಹಸುಗಳನ್ನು ಮೇಯಿಸುವಾಗ ಹಸಿವಾಗಿ ಗುರುಗಳ ಅನುಮತಿ ಇಲ್ಲದೆ ಭಿಕ್ಷೆಯನ್ನು ಬೇಡಿ ಅದನ್ನು ತಿಂತಾನೆ. ಅದಕ್ಕಾಗಿ ಗುರುಗಳು ಅವನಿಗೆ 5 ಮನೆ ಮಾತ್ರ ಭಿಕ್ಷೆ ಮಾಡಬೇಕೆಂದು ತಂದ ಭಿಕ್ಷೆಗಳನ್ನೆಲ್ಲ ಅವರಿಗೆ ಕೊಡುವಂತೆ ಹೇಳಿ ತರಿಸ್ತಾರೆ. ಒಂದು ದಿನ ಹಸಿವು ತಾಳಲಾರದೆ ಎಕ್ಕದ ಗಿಡದ ಹಾಲನ್ನು ಸೇವಿಸಲು ಹೋಗಿ ಕಣ್ಣಿಗೆ ಬಿದ್ದು ಕಣ್ಣು ಕಾಣದಾಗುತ್ತೆ. ಕತ್ತಲಲ್ಲಿ ತಡಕಾಡ್ತಾ ಹೋಗಿ ಪಾಳುಬಾವಿಯಲ್ಲಿ ಬಿದ್ದುಬಿಡ್ತಾರೆ. ಶಿಷ್ಯನನ್ನು ಹುಡುಕಿಕೊಂಡು ಬಂದ ಗುರುಗಳು ಉಪಮನ್ಯುವಿನ ಸ್ಥಿತಿಗೆ ಮರುಗಿ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸೋದಕ್ಕೆ ಹೇಳ್ತಾರೆ. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿದಾಗ ಉಪಮನ್ಯುವಿಗೆ ಅಶ್ವಿನಿ ಕುಮಾರರ ಅನುಗ್ರಹದಿಂದ ಆರೋಗ್ಯ ಜೊತೆಗೆ ಕಣ್ಣಿನ ದೃಷ್ಟಿ ಎರಡೂ ಬರುತ್ತೆ. ಹಾಗೆಯೇ ಗುರುಗಳಿಂದ ಸಕಲ ವಿದ್ಯೆಯ ಆಶೀರ್ವಾದ ಇದು ಕೂಡ ದೊರೆಯುತ್ತೆ.

ಅಶ್ವಿನಿ ಕುಮಾರರು ಒಮ್ಮೆ ನಾರಾಯಣನ ದರ್ಶನ ಮಾಡೋದಕ್ಕೆ ವೈಕುಂಠಕ್ಕೆ ಬರ್ತಾರೆ. ಆ ಸಮಯದಲ್ಲಿ ನಾರಾಯಣ ಲಕ್ಷ್ಮಿಯೊಡನೆ ಏಕಾಂತದಲ್ಲಿರ್ತಾನೆ. ವೈಕುಂಠದ ದ್ವಾರಪಾಲಕರಾಗಿದ್ದ ಜಯವಿಜಯರು ಅಶ್ವಿನಿ ಕುಮಾರರನ್ನು ಒಳಗೆ ಬಿಡೋದಕ್ಕೆ ಅನುಮತಿ ನೀಡೋದಿಲ್ಲ. ಪರಿಸ್ಥಿತಿಯನ್ನು ಅರಿತ ಅಶ್ವಿನಿ ಕುಮಾರರು ತಾಳ್ಮೆಯಿಂದ, ನಾವು ವಿಷ್ಣು ಮಹಾವಿಷ್ಣು ದರ್ಶನಕ್ಕೆ ಬಂದಿದ್ದೇವೆ ಅಂತ ಇಲ್ಲಿಂದಲೇ ಮೂರು ಸಲ ಹೇಳಿ ಅಂತ ಹೇಳ್ತಾರೆ. ಆದರೆ ಜಯವಿಜಯರು ಏನೂ ಹೇಳದೆ ಮೌನವಾಗಿದ್ದರು. ಇದರಿಂದ ಕೋಪಗೊಂಡ ಅಶ್ವಿನಿ ಕುಮಾರರು ಜಯವಿಜಯರಿಗೆ, ನಾವು ಹೇಳಿದಂತೆ ಇಲ್ಲಿಂದನೇ ಮೂರು ಸಲ ಹೇಳಿ ಎಂದರೂ ನೀವು ಹೇಳಲಿಲ್ಲ ಅಲ್ಲವೇ, ಆದುದರಿಂದ ನೀವು ಮೂರು ಸಲ ಭೂಮಿಯಲ್ಲಿ ಜನಿಸಿರಿ ಎನ್ನುವಂತಹ ಶಾಪವನ್ನು ನೀಡ್ತಾರೆ. ಇದರಿಂದ ಸುಮ್ಮನಿರದ ಜಯವಿಜಯರು ಸಹ ಅಶ್ವಿನಿ ಕುಮಾರರಿಗೆ ನೀವು ಸಹ ಒಂದು ಬಾರಿ ಭೂಮಿಯಲ್ಲಿ ಜನಿಸಿರಿ ಅನ್ನುವಂತಹ ಮರುಶಾಪವನ್ನು ನೀಡ್ತಾರೆ ಅಂತ ಅನ್ನುವಂತಹ ಉಲ್ಲೇಖ ಇದೆ. ಜಯವಿಜಯರ ಶಾಪದಂತೆ ಅಶ್ವಿನಿ ಕುಮಾರರು ದ್ವಾಪರ ಯುಗದಲ್ಲಿ ಮಾದ್ರಿಗೆ ಅವಳಿ ಮಕ್ಕಳಾಗಿ ಜನಿಸಿ ಮಾದ್ರಿಯ ಮಡಿಲನ್ನು ಬೆಳಗಿದ ಪಾಂಡು ನಂದನರು ಹಾಗೂ ಪಂಚ ಪಾಂಡವರ ನಕುಲ ಸಹದೇವ ಅನ್ನುವಂಥ ಹೆಸರಿನಿಂದ ಕರೆಯಲ್ಪಡ್ತಾರೆ. ಅಶ್ವಿನಿ ದೇವತೆಗಳು ಯಾವಾಗಲೂ ಅಸ್ತು ತಥಾಸ್ತು ಅಂತ ಹೇಳ್ತಿರ್ತಾರಲ್ಲ, ಅವರ ಅನುಗ್ರಹದಿಂದ ಆರೋಗ್ಯ, ಸಂಪತ್ತು, ಶಾಂತಿ ಮತ್ತು ಜ್ಞಾನ ಲಭಿಸುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಆದ್ದರಿಂದಲೇ ಹಿರಿಯರು ಒಳ್ಳೆಯ ಮಾತನಾಡಿ, ಒಳ್ಳೆಯ ಆಲೋಚನೆಗಳನ್ನು ಮಾಡಿ ತಥಾಸ್ತು ದೇವತೆಗಳು, ಅಸ್ತು ದೇವತೆಗಳು ಅಂದರೆ ಅಶ್ವಿನಿ ಕುಮಾರರು ಇದನ್ನು ನೆರವೇರಿಸ್ತಾರೆ ಅಂತ ಕೂಡ ಹೇಳ್ತಾ ಇರ್ತಾರೆ.

ಅಶ್ವಿನಿ ದೇವತೆಗಳಿಗೆ ಮಹತ್ತರ ಸ್ಥಾನವನ್ನು ನೀಡಲಾಗಿದೆ. ಮುಸ್ಸಂಜೆ ಸಮಯವನ್ನು ಅಂದರೆ ಸೂರ್ಯ ಮುಳುಗುವುದಕ್ಕಿಂತ ಮೊದಲು 24 ನಿಮಿಷಗಳನ್ನು ಅಶ್ವಿನಿ ದೇವತೆಗಳ ಸಮಯ ಅಂತ ಪರಿಗಣಿಸಲಾಗುತ್ತೆ. ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಚಿನ್ನದ ಕುದುರೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಈ ಸಮಯದಲ್ಲಿ ಅಪಶಕುನದಂತಹ ಮಾತುಗಳನ್ನು ಆಡಬಾರ್ದು, ಸುಳ್ಳನ್ನು ಹೇಳಬಾರ್ದು, ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತಹ ಪದಗಳನ್ನು ಬಳಸಬಾರ್ದು, ಆ ಹೊತ್ತಿನಲ್ಲಿ ಮಲಗಬಾರ್ದು ಅಂತ ಕೂಡ ಹೇಳಲಾಗುತ್ತೆ. ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಎಂದು ನುಡಿತಿರ್ತಾರೆ. ನಾವು ಒಂದು ವೇಳೆ ಅಪಶಕುನ ಮಾತನಾಡಿದಾಗ ಅವರು ಅಸ್ತು ಎಂದರೆ ಅದು ಖಂಡಿತ ನಡೆಯುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಯಾವಾಗಲೂ ಒಳ್ಳೆಯದನ್ನೇ ನೆನೆಯಬೇಕು, ಮಾತನಾಡಬೇಕು ಅಂತ ದೊಡ್ಡವರು ಹೇಳ್ತಿರ್ತಾರೆ. ಅಶ್ವಿನಿ ದೇವತೆಗಳು ಸಂಚಾರ ಮಾಡುವಂತಹ ಸಮಯದಲ್ಲಿ ಸ್ನಾನ ಅಥವಾ ಕೈಕಾಲು ಮುಖವನ್ನು ತೊಳೆದು ಶುದ್ಧವಾಗಿ ಮನೆಯ ದೇವರ ಕೋಣೆಯಲ್ಲಿ ಅಥವಾ ತುಳಸಿಯ ಬಳಿ, ಜೊತೆಗೆ ಇನ್ನೂ ಕೆಲವರು ಮನೆಯ ಹೊರಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾರೆ. ಇದು ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ. ಅಶ್ವಿನಿ ದೇವತೆಗಳ ಸಂಚಾರದ ಸಮಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿ ಪ್ರಾರ್ಥನೆ ಮಾಡಿದರೆ ನಮ್ಮೆಲ್ಲ ಕಷ್ಟಗಳನ್ನು ದೂರಾಗಿಸ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು, ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾ ಜೀವನದ ಪ್ರತಿಯೊಂದು ಹಂತದಲ್ಲೂ ಏಳಿಗೆಯನ್ನು ಹೊಂದುತ್ತಾರೆ ಅನ್ನುವಂತಹ ನಂಬಿಕೆ ಇರೋದರಿಂದ ಈ ಹೊತ್ತಿನಲ್ಲಿ ಮನೆಯ ಒಳಗೆ ಹೊರಗೆ ತುಳಸಿಯ ಬಳಿ ದೀಪವನ್ನು ಹಚ್ಚಬೇಕು. ಸಾಧ್ಯವಾದಲ್ಲಿ ತುಪ್ಪದ ದೀಪವನ್ನು ಹಚ್ಚಿದರೆ ತುಂಬ ಒಳ್ಳೆಯದು ಅಂತ ಕೂಡ ಹಿರಿಯರು ಹೇಳ್ತಾರೆ. ಹೀಗೆ ಅಶ್ವಿನಿ ದೇವತೆಗಳು, ಅಶ್ವಿನಿ ಕುಮಾರರು ಎಲ್ಲರಿಗೂ ಶುಭವನ್ನು ಉಂಟು ಮಾಡುವಂತಹ ದೇವತೆಗಳು ಅನ್ನುವಂತಹ ಹೆಸರನ್ನು ಪಡ್ಕೊಂಡಿದ್ದಾರೆ. ಇವರನ್ನು ವೈದಿಕ ಅವಳಿ ದೇವರುಗಳು ಮತ್ತು ದೇವತೆಗಳ ವೈದ್ಯರು ಅಂತ ಹೇಳಲಾಗುತ್ತೆ. ನಾಸತ್ಯ ಮತ್ತು ದಾಸ್ರ ಅನ್ನುವಂಥ ಹೆಸರಿಂದ ಕೂಡ ಇವರನ್ನು ಸಂಬೋಧಿಸಲಾಗುತ್ತೆ. ದೇವತೆಗಳ ವೈದ್ಯರು ಮತ್ತು ಅದ್ಭುತ ಚಿಕಿತ್ಸಕರು ಅಶ್ವಿನಿ ಕುಮಾರರು. ಇವರನ್ನು ಆರೋಗ್ಯ, ಸೌಂದರ್ಯ ಮತ್ತು ದೀರ್ಘಾಯುಷ್ಯದ ಪ್ರತೀಕವಾಗಿ ಪೂಜಿಸಲಾಗುತ್ತೆ.

ಇಂದಿನ ನಾದೋಪಾಸನೆಯಲ್ಲಿ ಅಶ್ವಿನಿ ಕುಮಾರರ ಬಗ್ಗೆ ಒಂದಷ್ಟು ಮಾಹಿತಿ ಜೊತೆಗೆ ಭಕ್ತಿಗೀತೆಗಳನ್ನು ಕೇಳಿದ್ರಿ. ಇದಾಗಿತ್ತು ಇಂದಿನ ನಾದೋಪಾಸನೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2029 ಮಾರ್ಚ್ ವೇಳೆಗೆ ಎಲ್ಲರಿಗೂ ವಸತಿ ಕಲ್ಪಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿಗಳ ಬೃಹತ್ ಅನುದಾನವನ್ನು ಬಿಡುಗಡೆ ಮಾಡಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡಸ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಸಭೆಯ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಹಾಗೂ ಮೆಡಿಟರೇನಿಯನ್ ಪ್ರದೇಶದಲ್ಲಿ ಭಾರತದ ಹಿತಾಸಕ್ತಿಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಕಠಿಣವಾಗಿ ಪರಿಶ್ರಮಿಸುವ ರೈತರ ನಿರಂತರ ಶ್ರಮದಿಂದಾಗಿ ಭಾರತದಲ್ಲಿಂದು ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳು ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತ ಮತ್ತು ದಕ್ಷಿಣ ಕೊರಿಯಾ ದೇಶಗಳ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನು ಮೇಲ್ದರ್ಜೆಗೇರಿಸುವ ಭಾಗವಾಗಿ ಡಿಜಿಟಲ್ ವ್ಯಾಪಾರ, ಪೂರೈಕೆ ಸರಪಳಿ ಹಾಗೂ ಕೈಗಾರಿಕಾ ಸಹಭಾಗಿತ್ವದ ಕುರಿತು ಚರ್ಚಿಸಲು ಪ್ರತ್ಯೇಕ ಉಪಗುಂಪುಗಳನ್ನು ರಚಿಸಲು ನಿರ್ಧರಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಭೇಟಿ ನೀಡಲಿದ್ದಾರೆ. ಇತ್ತೀಚೆಗೆ ಸಂಭವಿಸಿದ ದುರಂತದಲ್ಲಿ ಮೃತರಾದ ಸಂತ್ರಸ್ತ ಕುಟುಂಬದವರನ್ನು ಅವರು ಭೇಟಿ ಮಾಡಲಿದ್ದಾರೆ. ನಂತರ ಮುರಿನಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ನಡೆಯುವ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪಕ್ಷದ ಪ್ರಕಟಣೆ ತಿಳಿಸಿದೆ. ಇಂದಿನಿಂದ ಇದೇ 31ರವರೆಗೆ ಮಂಗಳೂರಿನ ಬ್ಲೂ ಬೇ ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ನಡೆಯಲಿದೆ. ವಿವಿಧ ರಾಜ್ಯಗಳ ಸುಮಾರು 80 ಹೆಚ್ಚು ಸರ್ಫರ್ಗಳು ಭಾಗವಹಿಸಲಿದ್ದಾರೆ. ಫೈನಲ್ನಲ್ಲಿ ಸ್ಥಾನ ಪಡೆಯಲು ನವಚಂಡೀಗಢದ ಮಹಾರಾಜ ಯದುವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಗುಜರಾತ್ ಟೈಟನ್ಸ್ ತಂಡವನ್ನು ಎದುರಿಸಲಿದೆ. ಭಾನುವಾರ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: .in ಇಲ್ಲಿ ಪಡೆಯಬಹುದು.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದ್ಯಾ?
4: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
3: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
4: ಎಲ್ಲಿ ಹುಡುಕೋದು?
3: ಉದ್ಗಮ್ ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ, ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
4: ಓ,
3: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
4: ಇಂದೇ ಸರ್ಚ್ ಮಾಡ್ತೀನಿ.
3: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14 ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ 75 ವರ್ಷಗಳ ಶೈಕ್ಷಣಿಕ ಸೇವೆಯ ಸ್ಮರಣಾರ್ಥ ಇಂದು ಮಧ್ಯಾಹ್ನ 12:30 ಆಯೋಜಿತ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪಕುಲಪತಿ ಎಸ್ ವಿದ್ಯಾಶಂಕರ್ ಮಾಹಿತಿ ನೀಡಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. 1500 ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಕಿರು ಎಫ್ಎಂ ಆಕಾಶವಾಣಿ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದ್ದಾಗಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ದತ್ತಪೀಠ ಗಿರಿಧಾಮದಲ್ಲಿ 10 kV ಸಾಮರ್ಥ್ಯದ ಎಫ್ಎಂ ಕೇಂದ್ರ, ಮೂಡಿಗೆರೆ ಹಾಗೂ ಶೃಂಗೇರಿ ಭಾಗದಲ್ಲಿ 2 ಕಿರು ಎಫ್ಎಂ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಮೇ 28 ವಿಶ್ವ ಋತುಚಕ್ರ ನೈರ್ಮಲ್ಯ ದಿನದ ಹಿನ್ನೆಲೆ ಋತುಚಕ್ರದ ಅವಧಿಯಲ್ಲಿ ಶುಚಿತ್ವ ವಿಧಾನಗಳ ಅನುಸರಣೆ, ಗ್ರಾಮೀಣ ಮಹಿಳೆಯರು ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಮಾರ್ಗದರ್ಶನ, ಮುಟ್ಟಿನ ಕುರಿತು ಸಮಾಜದಲ್ಲಿರುವ ಮೌಢ್ಯಗಳ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಮಹಿಳಾ ಜಾಗೃತಿ ಅಭಿಯಾನಗಳು ಜರುಗಿದವು. ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿಯ ಹಿರಿಯ ತಜ್ಞೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಲೀಲಾದೇವಿ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಋತುಚಕ್ರ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನುತ್ತಾರೆ. ಇದನ್ನು ಪ್ರತಿ ವರ್ಷ ಮೇ 28 ಆಚರಿಸುತ್ತಾರೆ. ಏಕೆಂದರೆ ಪ್ರತಿ ಋತುಚಕ್ರ ಸಾಮಾನ್ಯವಾಗಿ 28 ದಿನಗಳಿಗೊಮ್ಮೆ ಬರುತ್ತದೆ ಮತ್ತು ಋತುಸ್ರಾವ ಅಂದರೆ

0: ಬ್ಲೀಡಿಂಗ್ ಸುಮಾರು 5 ದಿನಗಳವರೆಗೆ ಇರುತ್ತದೆ. ಈ ದಿನಾಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಎನ್ಜಿಒ ವಾಶ್ ಯುನೈಟೆಡ್ 2013ರಲ್ಲಿ ಋತುಚಕ್ರದ ಬಗ್ಗೆ ಇದ್ದ ಮೂಢನಂಬಿಕೆಗಳು ಮತ್ತು ನಿಷೇಧಗಳು, ಅಂದರೆ ಆ ಸಮಯದಲ್ಲಿ ಏನನ್ನೂ ಮುಟ್ಟಬಾರದು, ಯಾವ ಕೆಲಸವನ್ನೂ ಮಾಡಬಾರದು, ಇಂಥ ವಿಚಾರಗಳನ್ನು ದೂರ ಮಾಡಲು, ಋತುಚಕ್ರ ನೈರ್ಮಲ್ಯದ ಪ್ರಾಮುಖ್ಯತೆಯನ್ನು ತಿಳಿಸಲು, ಸ್ವಚ್ಛತಾ ವಿಧಾನಗಳನ್ನು ಅನುಸರಿಸುವ ಬಗೆಗೆ ತಿಳಿಸಲು ಈ ದಿನಾಚರಣೆಯನ್ನು ಪ್ರಾರಂಭ ಮಾಡಿತು. 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಋತುಚಕ್ರ ನೈರ್ಮಲ್ಯವನ್ನು ಕಾಪಾಡದಿದ್ದರೆ ಗರ್ಭಾಶಯ, ಗರ್ಭನಾಳ, ಅಂಡಾಶಯಗಳ ಸೋಂಕುಗಳಾಗಿ ಸಂತಾನಹೀನತೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪರಿಸರ ಸ್ನೇಹಿ ಮುತ್ತಿನ ಉತ್ಪನ್ನಗಳನ್ನು ಬಳಸೋಣ.
1: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಚಂದಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಸೂರು ಗ್ರಾಮದ ರಾಮಚಂದ್ರ ಗೋಪಾಲ ಭಟ್ ಹೆಜ್ಜೆನು ರಕ್ಷಣೆಯಲ್ಲಿ ಕಳೆದ 5 ದಶಕಗಳಿಂದ ತೊಡಗಿಸಿಕೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಜೇನು ಮಂಡಳಿ ಹಾಗೂ ಕೈಗಾರಿಕಾ ಇಲಾಖೆಯಿಂದ ವೈಜ್ಞಾನಿಕ ಹೆಜ್ಜೆನು ಕೊಯ್ಲು ತರಬೇತಿ ಪಡೆದಿದ್ದು 5,000ಕ್ಕೂ ಹೆಚ್ಚು ಜನರಿಗೆ ಜೇನು ಸಾಕಣೆ, ಹೆಜ್ಜೆನು ಪುನರ್ವಸತಿ ಹಾಗೂ ಜೇನು ಕೃಷಿ ತರಬೇತಿ ನೀಡಿದ್ದಾರೆ. ಜೇನು ಕೃಷಿಕ ಆರ್ಜಿ ಭಟ್ ಬೆಳಸೂರು ಹೆಜ್ಜೆನುಗಳ ರಕ್ಷಣೆಗೆ ಆಕಾಶವಾಣಿ ಮೂಲಕ ಜನರಲ್ಲಿ ಮನವಿ ಮಾಡಿದ್ದಾರೆ.
2: ನಾವು ಹೆಜ್ಜೆನು ಸಂತತಿಯನ್ನ ಕಳೆದ 55 ವರ್ಷದಿಂದ ಸಂರಕ್ಷಿಸ್ತಾ ಇದ್ದೇವೆ. ಈ ಹೆಜ್ಜೆನು ಸಂರಕ್ಷಣೆ ಯಾಕೆ ಮಾಡಬೇಕು ಅಂತಂದ್ರೆ, ಜೇನು ಹುಳುಗಳ ಪರಾಗಸ್ಪರ್ಶದಿಂದ ನಮ್ಮ ಭಾರತ ದೇಶದಲ್ಲಿ 4,000 ಕೋಟಿ ನಷ್ಟ ಅಂತ ಹೇಳಿ ಒಂದು ಅಂದಾಜಿಸಿದ್ದಾರೆ. ಹಾಗಾಗಿ ಯಾರೂ ಕೂಡ ಜೇನನ್ನ ಅಲಕ್ಷಿ ಮಾಡದೆ, ಬೆಂಕಿ ಹಾಕಿ ಸುಡದೆ, ಔಷಧಿ ಹಾಕಿ ಕೊಲ್ಲದೆ ಹೆಜ್ಜೆನನ್ನ ಎಲ್ಲರೂ ಸಂರಕ್ಷಣೆ ಮಾಡಬೇಕು. ಹೆಜ್ಜೆನು ದೊಡ್ಡ ದೊಡ್ಡ ಬಿಲ್ಡಿಂಗು, ಅಣೆಕಟ್ಟು, ಪವರ್ ಹೌಸ್, ಮೊಬೈಲ್ ಟವರ್, ದೊಡ್ಡ ದೊಡ್ಡ ಮರಗಳು, ಕಲ್ಲು ಬಂಡೆ, ಎಲ್ಲರೂ ಮನೆಗೂ ಬಂದು ಗೂಡನ್ನು ಕಟ್ಟಬಹುದು. ಅದಕ್ಕೆ ಯಾವುದೇ ತೊಂದರೆ ಕೊಡಬೇಡಿ. ಹೆಜ್ಜೆನನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಯವರಿಗೆ ನಾವು ಕಲಿಸಿಕೊಡೋಣ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾವಹಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ಅತ್ಯಾಧುನಿಕ ಕ್ಯಾಮರಾ ಅರಣ್ಯ ಇಲಾಖೆ ಅಳವಡಿಸಿದೆ. ಸುವರ್ಣಾವತಿ ಜಲಾಶಯದ ಗಣೇಶನ ಗುಡಿ ಹತ್ತಿರ ಆನೆಗಳು ಬಂದಾಗ ತಕ್ಷಣ ಕ್ಯಾಮರಾ ಸೆರೆ ಹಿಡಿದು ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳ ಮೊಬೈಲ್ಗೆ ಸಂದೇಶ ರವಾನಿಸುತ್ತದೆ. ಜೊತೆಗೆ ಸೈರನ್ ಮೊಳಗಿ ಆನೆಗಳು ಮತ್ತೆ ಕಾಡಿಗೆ ಹಿಂತಿರುಗುತ್ತವೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಹೆಗ್ಗಳಿಕೆ ಕರ್ನಾಟಕಕ್ಕೆ ಸಲ್ಲುತ್ತದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಜಿಲ್ಲೆ ಚಾಮರಾಜನಗರ. ಅಳಿವಿನಂಚಿನಲ್ಲಿರುವ ಜೀವವೈವಿಧ್ಯದ ದಾಖಲಾತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳಬೇಕು. ಪಶ್ಚಿಮ ಘಟ್ಟಗಳ ಔಷಧೀಯ ಸಸ್ಯಗಳ ಸಮೀಕ್ಷೆ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಜೀವವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ವಡ್ನಾಳ್ ಜಗದೀಶ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಪಶ್ಚಿಮ ಘಟ್ಟದ ಜೀವವೈವಿಧ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಪಂಚನದಿಗಳ ಉತ್ತರ ಕನ್ನಡ ಜಿಲ್ಲೆ ನಾಡಿನ ಅಭಿವೃದ್ಧಿ ಯೋಜನೆಗಳಿಗಾಗಿ ಅನೇಕ ತ್ಯಾಗ ಮಾಡಿದೆ ಎಂದರು.
6: ಕೆಲವು ಮೀಟಿಂಗಲ್ಲಿ ಒಂದು 5-10 ನಿಮಿಷ ಜೀವವೈವಿಧ್ಯ ನಿರ್ವಹಣೆಗೋಸ್ಕರ ಅಥವಾ ಜೀವ ಸಮಿತಿಗೋಸ್ಕರ 5 ನಿಮಿಷ ನೀವು ಅದನ್ನು ಮೀಸಲಿಟ್ಟು ನಮ್ಮ ಜೀವ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಈಗಾಗಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೂ ನಾನು ಮನವಿ ಕೊಟ್ಟಿದ್ದೇನೆ, ಅದು ಮಾಡಲೇಬೇಕು, ಒಬ್ಬ ಆಗಬೇಕು ಅಂತ ಒಂದು ವಿಚಾರ ನಾನು ಈಗಾಗಲೇ ಮೊಮ್ಮ ಮಾಡಿದ್ದೇನೆ. ಯಾಕೆಂದ್ರೆ ಒಂದು ಚರ್ಚೆ ಆಗಿ ಇದ್ರೆ ಯಾವ ವಿಷಯ ಹಂಗೆ ಅಷ್ಟೇ ಓಡಾಡಬಹುದು. ಈ ಪರಿಸರ, ಈ ವಾತಾವರಣ, ಇವತ್ತಿನ ಒಂದು ವಿಚಿತ್ರ ವಿಚಾರ ಮಾಡಲ್ಲ, ಅದು ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಲೈಫ್ ಇದು ಬರ್ತದೆ. ಅದ್ರ ಮುಂದಿನ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಅವ್ರಿಗೂ ನಾವು ಜೀವನ ಕೊಡ್ಬೇಕಲ್ಲ, ಅವ್ರಿಗೂ ಇದನ್ನ ಬಿಟ್ಕೊಡ್ಬೇಕಲ್ಲ, ನಾವು ಹಿಂಗೆ ಉಳಿಸ್ಕೊಡ್ಬೇಕು, ಅವ್ರಿಗೆ ಇನ್ನು ಹೆಚ್ಚಿಸ್ಕೊಡ್ಬೇಕು.

ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಮಟ್ಟದ ಯೋನಿಕ್ಸ್ ಸನ್ರೈಸ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಜೂನ್ 14ರಿಂದ 20ರವರೆಗೆ ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, 19 ವರ್ಷದೊಳಗಿನವರು ಹಾಗೂ ಹಿರಿಯರ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು 700ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು mygov.in ಜಾಲತಾಣ ಅಥವಾ 1800117800ಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನ. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸದಿಲ್ಲಿ ತಲುಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಭೇಟಿ ನೀಡಿ ಕಪ್ಪೆ ಚಿಪ್ಪು ಹೆಕ್ಕುತ್ತಾ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ವಿಶ್ವಸಂಸ್ಥೆಯ ಕಾರ್ಯಾಚರಣೆಗಳಲ್ಲಿ ಸೇವಾನಿರತ ಶಾಂತಿಪಾಲಕರ ಧೈರ್ಯ ಮತ್ತು ತ್ಯಾಗವನ್ನು ಗೌರವಿಸುವ ಅಂತಾರಾಷ್ಟೀಯ ದಿನಾಚರಣೆ ಇಂದು. ಅಂತಾರಾಷ್ಟೀಯ ಮೌಂಟ್ ಎವರೆಸ್ಟ್ ದಿನವಿಂದು. 1953ರ ಮೇ 29ರಂದು ನ್ಯೂಜಿಲೆಂಡ್ ಪರ್ವತಾರೋಹಿ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶರ್ಪಾ ತೆನ್ಜಿಂಗ್ ನೋರ್ಗೆ ಮೌಂಟ್ ಎವರೆಸ್ಟ್ ಯಶಸ್ವಿ ಚಾರಣವನ್ನು ಇಂದು ಸ್ಮರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು ನಿಮಗಾಗಿ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ.

0: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಸಮೇತನಹಳ್ಳಿ ರಾಮರಾಯರು ಹೆಸರು ಕೇಳಿದಿರಲ್ಲ, ಕನ್ನಡ ಸಾಹಿತ್ಯಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ನೀಡಿದವರು. ಐತಿಹಾಸಿಕ ಸಾಮಾಜಿಕ ಕಾದಂಬರಿಗಳ ಮೂಲಕ ಮನೆ ಮಾತಾಗಿದ್ದರು. ಭೀಷ್ಮ ಸಂಕಲ್ಪ, ನೃತ್ಯ ಸರಸ್ವತಿ, ಯದುವೊಡೆಯ, ಸಿರಿಯಲ ದೇವಿ, ಹೀಗೆ ಅವರ ಕಾದಂಬರಿಗಳ ಹೆಸರೇ ವಿಶಿಷ್ಟ. ಕಥೆ ಕಥಾನಾಟಕಗಳನ್ನು ಅವರು ಬರೆದರು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಈಗ ಸಮೇತನಹಳ್ಳಿ ರಾಮರಾಯರ ಧ್ವನಿಯನ್ನು ಕೇಳೋಣ.
1: ನನಗೆ ಹುಟ್ಟಿದಂದಿನಿಂದ ಈ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಇತ್ತು. ಅದೇನು ಕಾರಣ ಏನು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇದ್ದಾಗಲೂ ಕೂಡ ಈ ಕನ್ನಡದ ಪದ್ಯಗಳು, ಕನ್ನಡದ ಬಗ್ಗೆ ಇದ್ದ ಗದ್ಯಗಳನ್ನು ಓದೋದರಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಅದರಲ್ಲೂ ಹೈಸ್ಕೂಲಿಗೆ ಬಂದ ಮೇಲೆ ನಾನು ಈ ಕನ್ನಡವನ್ನು ಹೆಚ್ಚು ಆತ್ಮಸಂತೋಷಕ್ಕೋಸ್ಕರ ಓದ್ಕೊಳ್ಳೋಕೆ ನಾನು ಆರಂಭ ಮಾಡಿದೆ. ಅದು ಹಾಗೇ ಬೆಳೆದು ಬಂದಾಗ SSLC ಆದ ಮೇಲೆ ಕೆಲಸವಿಲ್ಲದೆ ಅಲೀತಾ ಇರೋವಾಗ ಹಳ್ಳಿಗೆ ಹೋದಾಗ ಮೊಟ್ಟ ಮೊದಲಿಗೆ ನಾನು ಆರಂಭ ಮಾಡಿದ್ದು ಕನ್ನಡ ಅಧ್ಯಯನವನ್ನು ಲಕ್ಷ್ಮೀಶಕಮಿ ಜೈಮಿನಿ ಕಾವ್ಯ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸನ ಮಹಾಭಾರತ ಇಂಥವುಗಳನ್ನೇ, ರಾಘವಾಂಕ ಇಂಥವುಗಳನ್ನೇ ತೆಗೆದು ಓದಿ ಕೊಂಚ ಅಭ್ಯಾಸ ಮಾಡಿಕೊಂಡು ಆದ ಮೇಲೆ ಅದಕ್ಕಿಂತ ಇನ್ನು ಹೆಚ್ಚು ಒಲವು ಈ ನಮ್ಮ ಹಿಂದಿನ 910th ಆದಿಯಲ್ಲಿ ಬಂದ ಉತ್ತರಾರ್ಧದಲ್ಲಿ ಬಂದ ಪಂಪ, ಪೊನ್ನ, ರನ್ನ ಈ ಕವಿಗಳ ಕೃತಿಗಳನ್ನು ಓದಲು ಅಭ್ಯಾಸ ಮಾಡಿದೆ ನಾನು. ಆ ಮಾಡಿದಾಗ ಏನಾಯಿತು, ಇವರು ಇಂಥವದೆಲ್ಲ ಬರೆದಿದ್ದಾರಲ್ಲ, ಹಾಗೆ ನಾನು ಇಂಥದನ್ನು ಯಾಕೆ ಅಭ್ಯಾಸ ಮಾಡಬಾರ್ದು ಅನ್ನೋದು ಒಂದು. ಜೊತೆಗೆ ಇನ್ನೊಂದೇನು, ನಾನು ನವೋದಯದ ಕಾಲದಲ್ಲಿ ಹುಟ್ಟಿದ ಒಂದು ವ್ಯಕ್ತಿ. ಈ ನವೋದಯ ಸಾಹಿತ್ಯದಲ್ಲಿ ನನಗೆ B.M. ಶ್ರೀಕಂಠಯ್ಯನವರು, ಮಾಸ್ತಿ, ಕುವೆಂಪು ಇಂಥವರ ಒಂದು ಕೃತಿಗಳನ್ನು ಓದಿದಾಗ ಅವರು ನನ್ನ ಮೇಲೆ ಉಂಟು ಮಾಡಿದ ಪರಿಣಾಮ ತುಂಬ ದೊಡ್ಡದಾಯಿತು. ಆಗ ನಾನು ಸ್ವಂತವಾಗಿ ಕವಿತ್ವಗಳನ್ನು ಏಕೆ ರಚನೆ ಮಾಡಬಾರದು ಅಂತ ಹೇಳಿ ನಾನು ಆರಂಭ ಮಾಡಿದೆ. ಚಾರಿತ್ರಿಕ ನಾಟಕಗಳ ಬಗ್ಗೆ ಒಲವು ಅಂತ ಹೇಳಿದ್ರೆ, ನಾನು ವೃತ್ತಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ನಲ್ಲ, ಇಲ್ಲಿಂದ ನನಗೆ ಹಾಸನಕ್ಕೆ ವರ್ಗವಾದಾಗ ನಾನು ಬಹಳ ಸಂತೋಷದಿಂದ ಹೋದೆ ಹಾಸನಕ್ಕೆ. ಯಾಕೆಂದರೆ ಹಾಸನದ ಜಿಲ್ಲೆಯ ತುಂಬ ಬರೀ ಈ ಹೊಯ್ಸಳರ ಒಂದು ಕೌಶಲ್ಯ, ಅವರ ಒಂದು ಅಂದಿನ ಕಲೆ ಹೇಗಿತ್ತು, ಅಂದಿನ ಒಂದು ಜನಜೀವನ ಹೇಗಿತ್ತು ಅನ್ನೋದು ನಾನೇ ಬೇರೆ ತರಹ ಕಲ್ಪನೆ ಮಾಡಿಕೊಂಡಿದ್ದೆ. ಆ ಸಂತೋಷದಲ್ಲಿ ನಾನು ಅಲ್ಲಿ ಹೋದಾಗ ಅಲ್ಲಿ ನನ್ನ ಮಿತ್ರರು ಜಗನ್ನಾಥ್, ಜ್ವಾಲನಯ್ಯ, ಅನಂತರಾಮಯ್ಯ ಇಂಥ ಸ್ನೇಹಿತರು ನನಗೆ ಒಂದು ಕೊಂಚ ಈ ಬರವಣಿಗೆ ಒಲವು ಇದ್ದದ್ರಿಂದ ಅವರೇ ನನ್ನನ್ನು ಕರ್ಕೊಂಡೋಗಿ ಹಾಸನದ ಸುತ್ತಮುತ್ತ ಇದ್ದ ಎಲ್ಲ ಹೊಯ್ಸಳ ಶಿಲ್ಪಗಳನ್ನು ನನಗೆ ತೋರಿಸಿದ್ರು. ಆ ತೋರಿಸಿದಾಗ ನನಗೇನಾಯಿತು, ಆ ಒಂದು ಆ ಭವ್ಯ ಲೋಕ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯಿಂದ ಮೂಡಿತು. ಮೊದಲಿಗೆ ನಾನು ಈ ಪೌರಾಣಿಕ ಕಾದಂಬರಿ, ಪೌರಾಣಿಕ ನಾಟಕಗಳನ್ನು ಬರೆದವನು, ನನ್ನ ಮನಸ್ಸು, ನನ್ನ ದಾರಿ ಬೇರೆ ಕಡೆ ಹೋಯಿತು. ಆಗ ಈ ಹೊಯ್ಸಳರ ಕಾಲವನ್ನೇ ಯಾಕೆ ನಾನು ಅಧ್ಯಯನ ಮಾಡಿ ನಾಟಕಗಳನ್ನು ಹೊಸಿಬಾರದು ಅನ್ನೋ ಒಂದು ಪ್ರೇರಣೆ ನನಗಾಯಿತು. ಮಹಾಕಾವ್ಯ, ಈ ಶಕುಂತಲೆ ಬಗ್ಗೆ ಮಹಾಕಾವ್ಯ ಬಂದಿರೋದು ನಂದು ಒಂದೇ. ಈ ಪದ್ಯದಲ್ಲಿ ನಾನು ಬರಿಬೇಕು ಅಂದರೆ ನನಗೆ ಶಾಕುಂತಲೆಯ ವ್ಯಕ್ತಿತ್ವ ನನ್ನ ಮನಸ್ಸನ್ನು ಬಹಳ ಆಕರ್ಷಣೆ ಮಾಡಿತು. ಅದೇ ರೀತಿ ದುಷ್ಯಂತನ ವ್ಯಕ್ತಿತ್ವವು ನನಗೆ ಆಕರ್ಷಣೆ ಮಾಡಿತು. ನನಗೆ ಸಂಸ್ಕೃತ ಬರದೇ ಇದ್ದರೂ ಕೂಡ ಬಸವಪ್ಪನವರ ಕಾಳಿದಾಸ, ಆಮೇಲೆ ಕರಿಬಸವಪ್ಪನವರ ಟ್ರಾನ್ಸ್ಲೇಷನ್ನು, ಅವರು ಅದಕ್ಕೆ ಬರೆದಿದ್ದ ಉಪೋದ್ಘಾತ ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಕೊಂಚ ಊನ, ಕೊಂಚ ಕೊರೆ ಕಂಡು ಬಂತು. ಇವರ ವ್ಯಕ್ತಿತ್ವದಲ್ಲಿ ಕೊಂಚ ಕೊರೆ ಕಂಡು ಬಂದದ್ದರಿಂದ ಅದನ್ನು ನಾನು ನನ್ನ ಅಭಿಪ್ರಾಯದಲ್ಲಿ ಅವರನ್ನು ಹೇಗೆ ಉದಾತ್ತೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿಸಿಕೊಂಡಾಗ ಒಂದು ಸಣ್ಣ ಒಂದು 20 ಪುಟದಲ್ಲಿ ಮುಗಿಸಬೇಕು ಅಂತ ಆರಂಭ ಮಾಡಿದೆ, ಯಾವ ಈ ಶಾಕುಂತಲಾ ಮಹಾಕಾವ್ಯನ. ಆದರೆ ಅದು ನನ್ನ ಕೈ ಮೀರಿ ಹೋಯಿತು. ಆಕಾಶದಲ್ಲಿ ಒಂದು ಹಕ್ಕಿನ ಹಾರಾಟಕ್ಕೆ ಬಿಟ್ಟರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗಿ ಬೀಳೋ ಹಾಗೆ ನಾನು ಬರೆಯೋಕೆ ಆರಂಭ ಮಾಡಿದ ಮೇಲೆ ಅದು ಬೆಳೆತು ಸುಮಾರು 600-700 ಪುಟಗಳಷ್ಟು ಮುಂದುವರಿಸಿಕೊಂಡು ಹೋಯಿತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಸಮೇತನಹಳ್ಳಿ ರಾಮರಾಯರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಈಗ ಭಾವಗೀತೆಗಳನ್ನ ಕೇಳೋಣ.

ಜೀವಿಯತ್ರಿ ಹಾಗೂ ಸಂಗಡಿಗರು ಹಾಡಿದಂತಹ ಒಂದು ಭಾವಗೀತೆಯನ್ನು ಕೇಳಿದ್ರಿ. ಈಗ ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ ಒಂದು ಭಾವಗೀತೆ ಪ್ರಸಾರವಾಗುತ್ತೆ. ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿ ಅವರ ರಚನೆ ಇದು.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ, ಗೋವಾ, ಕೇರಳಂ ಪ್ರವಾಸ. ಬೆಂಗಳೂರು ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ. ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು CSIR ರಾಷ್ಟ್ರೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟ್ರಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನವದೆಹಲಿಯಲ್ಲಿ ಬುಡಕಟ್ಟು ಭದ್ರತಾ ವೇದಿಕೆ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬುಡಕಟ್ಟು ಸಮುದಾಯದ ಏಳಿಗೆಗಾಗಿ ಪ್ರತಿನಿಧಿಗಳು ಹೊಂದಿರುವ ಸಮರ್ಪಣಾ ಭಾವದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಭೇಟಿಯ ವೇಳೆ ಬುಡಕಟ್ಟು ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ ನೀಡಿದ್ದು, ಈ ಹೋರಾಟದಲ್ಲಿ ಯಾವುದೇ ರೀತಿಯ ದ್ವಿಮುಖ ನೀತಿ ಇರಬಾರದು ಎಂದು ಪ್ರತಿಪಾದಿಸಿದ್ದಾರೆ. ರಷ್ಯಾದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಭದ್ರತಾ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜವಾಬ್ದಾರಿಯುತ ರಾಷ್ಟ್ರಗಳು ತಮ್ಮ ಆಯ್ಕೆಗಳನ್ನು ಮರುಪರಿಶೀಲಿಸಬೇಕಿದ್ದು, ತಾವು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಬೆಂಬಲಿಸುತ್ತೇವೆಯೋ ಅಥವಾ ಅದರ ವಿರುದ್ಧ ಕಠಿಣ ಕ್ರಮದ ಮೂಲಕ ಹೋರಾಡುತ್ತೇವೆಯೋ ಎಂಬುದನ್ನು ನಿರ್ಧರಿಸಬೇಕು ಎಂದರು. ಮಾಸ್ಕೋದಲ್ಲಿ ಅಜಿತ್ ದೋವಲ್ ಮೊದಲ ಅಂತಾರಾಷ್ಟ್ರೀಯ ಭದ್ರತಾ ವೇದಿಕೆ ಹಾಗೂ ಭದ್ರತಾ ವಿಷಯಗಳ ಉನ್ನತ ಪ್ರತಿನಿಧಿಗಳ 14ನೇ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಮಾಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಜಿತ್ ದೋವಲ್ ರಷ್ಯಾ ಭದ್ರತಾ ಸಮಿತಿಯ ಕಾರ್ಯದರ್ಶಿ ಸರ್ಗೈ ಶೋಯ್ಗು ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಕ್ಷಣೆ, ಭದ್ರತೆ, ಇಂಧನ ಮತ್ತು ವ್ಯಾಪಾರ ಆರ್ಥಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಪ್ರಸ್ತುತವಿರುವ ಸಹಕಾರ ಮತ್ತು ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಅಹಮದಾಬಾದ್ನಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿರುವ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಒಲಿಂಪಿಕ್ ಕ್ರೀಡಾಕೂಟದ ಪೂರ್ವ ಸಿದ್ಧತೆಗಳ ಪರಿಶೀಲನೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಅಹಮದಾಬಾದ್ನಲ್ಲಿ ನಡೆದ ಈ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಜಾಗತಿಕ ಮಟ್ಟದ ಕ್ರೀಡಾ ಮೂಲಸೌಕರ್ಯ ಮತ್ತು ಅತ್ಯಾಧುನಿಕ ತರಬೇತಿ ಸೌಲಭ್ಯಗಳನ್ನು ವಿಸ್ತರಿಸುತ್ತಿದೆ ಎಂದರು. ಅಂತಾರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ಕ್ರೀಡಾ ಸೌಲಭ್ಯ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಇದಕ್ಕೆ ಪೂರಕವಾಗಿ ಪ್ರಗತಿಯಲ್ಲಿರುವ ಕ್ರೀಡಾ ಮೂಲಸೌಕರ್ಯ ಮತ್ತು ಸಂಬಂಧಿತ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಹಮದಾಬಾದ್ ನಗರ 2030ರ ಕಾಮನ್ವೆಲ್ತ್ ಗೇಮ್ಸ್ಗೆ ಆತಿಥ್ಯ ವಹಿಸಲು ಉತ್ಸುಕವಾಗಿದ್ದು, 2036ರ ಒಲಿಂಪಿಕ್ಸ್ ಕ್ರೀಡಾಕೂಟದ ಆತಿಥ್ಯಕ್ಕಾಗಿ ಈಗಾಗಲೇ ಅಧಿಕೃತವಾಗಿ ಬಿಡ್ ಸಲ್ಲಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಬಿಕ್ಕಟ್ಟು ಹಾಗೂ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂಸ್ಥೆ ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದೆ. ಈ ಹಿಂದೆ ಜೂನ್ ಅಂತ್ಯದವರೆಗೆ ಟೆಲ್ ಅವಿ ಮತ್ತು ದೆಹಲಿ ಮಾರ್ಗದ ವಿಮಾನ ಸಂಚಾರವನ್ನು ಏರ್ ಇಂಡಿಯಾ ಸಂಸ್ಥೆ ಸ್ಥಗಿತಗೊಳಿಸಿದ್ದು, ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಮಾನತು ಅವಧಿಯನ್ನು ವಿಸ್ತರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಪರಿಣಾಮವಾಗಿ ವಿಮಾನಯಾನ ಸಂಸ್ಥೆಗಳು ದುಬಾರಿ ಇಂಧನ ಬೆಲೆ ಮತ್ತು ವೈಮಾನಿಕ ವಲಯದ ಮೇಲಿನ ನಿರ್ಬಂಧಗಳು ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು, ಇದು ಅವುಗಳ ಕಾರ್ಯಾಚರಣೆಯ ವೆಚ್ಚವನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಇರಾನ್ ಮೇಲಿನ ಅಮೆರಿಕದ ಇತ್ತೀಚಿನ ವಾಯುದಾಳಿಗಳಿಗೆ ಪ್ರತಿಯಾಗಿ ಪ್ರಾದೇಶಿಕ ಅಮೆರಿಕ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ತಿಳಿಸಿದೆ. ಅಮೆರಿಕದ ಸೇನಾ ನೆಲೆ ಹೊಂದಿರುವ ಕುವೈತ್ ತನ್ನ ವಲಯಕ್ಕೆ ಬಂದ ಶತ್ರು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ಹೇಳಿದ್ದು ದಾಳಿಯ ನಿಖರ ಗುರಿಯನ್ನು ಖಚಿತಪಡಿಸಿಲ್ಲ. ಕೇಂದ್ರ ಮತ್ತು ಇತರ ಪಾಲುದಾರ ವಿಶ್ವವಿದ್ಯಾಲಯಗಳ ಪದವಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಯುವ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ CUET UG 2026 ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ ಮತ್ತು ಪ್ರವೇಶ ಪತ್ರಗಳನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 31ರಂದು ಹಾಗೂ ಮುಂದಿನ ತಿಂಗಳ 6 ಮತ್ತು 7ರಂದು ನಡೆಯಲಿದೆ. ನಿನ್ನೆ ನಡೆಯಬೇಕಿದ್ದ ಈ ಪರೀಕ್ಷೆಯನ್ನು ಈದ್ ಉಲ್ ಅಜಾ ಹಬ್ಬದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು NTA ಅಧಿಕೃತ ಜಾಲತಾಣ CUET.NTA.NIC.IN ಮೂಲಕ ಪಡೆಯಬಹುದಾಗಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಇಂದಿನಿಂದ ಮೇಘಾಲಯಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಯುವ ವ್ಯವಹಾರಗಳು, ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೇಂದ್ರ ಪರಿಷ್ಕೃತ ಯೋಜನೆಗಳ ಪರಿಶೀಲನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಯುವ ವ್ಯವಹಾರಗಳ ಇಲಾಖೆಯ ವಿಚಾರ ಸಂಕಿರಣ ಸಭೆಯಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಮುಖ್ಯಮಂತ್ರಿ ಕನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ರಾಜ್ಯದ ರಾಜಧಾನಿಯಲ್ಲಿ 132.9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಂಯೋಜಿತ ಬಹುಪಯೋಗಿ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರತಿನಿಧಿಗಳು ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಮೇಘಾಲಯದೊಂದಿಗೆ 39ನೇ ರಾಷ್ಟ್ರೀಯ ಕ್ರೀಡಾಕೂಟ 2026 ಆತಿಥೇಯ ರಾಜ್ಯದ ಒಪ್ಪಂದಕ್ಕೆ ಸಹಿ ಹಾಕಲಾಗುವ ನಿರೀಕ್ಷೆ ಇದೆ. ಲಂಡನ್ನ ಚೆಲ್ಮ್ಸ್ಫೋರ್ಡ್ನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಮಹಿಳಾ T20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಇಂಗ್ಲೆಂಡ್ ತಂಡವನ್ನು 38 ರನ್ಗಳಿಂದ ಮಣಿಸಿ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಭಾರತ ನೀಡಿದ 189 ರನ್ಗಳ ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 150 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸರಣಿಯ 2ನೇ ಪಂದ್ಯ ಬ್ರಿಸ್ಟಲ್ನಲ್ಲಿ ನಾಳೆ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ನಡೆಯಲಿದೆ. March 28ರಿಂದ ನಡೆಯುತ್ತಿರುವ IPL T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟನ್ಸ್ ಮೊದಲನೇ

0: ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ಗಿರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಐಪಿಎಲ್ 2026ರ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಹಾಂಕಾಂಗ್ನಲ್ಲಿ ನಿನ್ನೆ ಆರಂಭವಾದ 20 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮೊದಲ ದಿನವೇ ಭಾರತದ ಯುವ ಓಟಗಾರ್ತಿ ನಿಪಂ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಮಹಿಳೆಯರ 100 ಮೀಟರ್ ಓಟದ 20 ವರ್ಷದೊಳಗಿನವರ ವಿಭಾಗದಲ್ಲಿ ರಾಷ್ಟ್ರೀಯ ದಾಖಲೆ ಹೊಂದಿರುವ 18 ವರ್ಷದ ನಿಪಂ ನಿಗದಿಪಡಿಸಿದ ದೂರವನ್ನು 11.62 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿ 3ನೇ ಸ್ಥಾನದೊಂದಿಗೆ ಕಂಚಿನ ಪದಕಕ್ಕೆ ಕೊರಳೊಡ್ಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ, ಗೋವಾ, ಕೇರಳಂ ಪ್ರವಾಸ, ಬೆಂಗಳೂರು, ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ, ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:45 ಗಳಾಗಿವೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳ್ತಾ ಇದ್ವಿ. ಮುಂದುವರಿಸ್ತಾ ಪ್ರೇಮಲತಾ ದಿವಾಕರ್ ಅವರು ಹಾಡಿರುವಂತಹ ಒಂದು ಭಾವಗೀತೆ ಇದು. ಇದು ಡಾಕ್ಟರ್ ಚಂದ್ರಶೇಖರ ಕಂಬಾರರ ರಚನೆ.

ಲತಾ ದಿವಾಕರ್ ಅವರು ಹಾಡಿದ ಡಾಕ್ಟರ್ ಚಂದ್ರಶೇಖರ ಕಂಬಾರರ ರಚನೆಯನ್ನ ಕೇಳಿದ್ರಿ. ಸಾತ್ವಿಕ್ ಹಾಗೂ ಸುಪ್ರಿಯಾ ರಘುನಂದನ್ ಅವರ ಧ್ವನಿಗಳಲ್ಲಿ ಡಾಕ್ಟರ್ ಕೆ ಎಂ ಶ್ರೀನಿವಾಸ ಮೂರ್ತಿ ಅವರ ಒಂದು ರಚನೆ ಕೇಳೋಣ.

ಸಾತ್ವಿಕ್ ಹಾಗೂ ಸುಪ್ರಿಯಾ ರಘುನಂದನ್ ಅವರ ಧ್ವನಿಗಳಲ್ಲಿ ಪ್ರಸಾರವಾದ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿ ಅವರ ರಚನೆಯೊಂದಿಗೆ ಇಂದಿನ ಈ ಭಾವಗೀತೆಗಳ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನವಾಯಿತು. ನ್ಯೂ ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಮ್ಮ ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳ ಪ್ರವಾಸದ ಭಾಗವಾಗಿ ಬೆಂಗಳೂರಿನಲ್ಲಿಂದು ನಡೆಯಲಿರುವ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ ನೀಡಿದ್ದು, ಈ ಹೋರಾಟದಲ್ಲಿ ಯಾವುದೇ ರೀತಿಯ ದ್ವಿಮುಖ ನೀತಿ ಇರಬಾರದು ಎಂದು ಪ್ರತಿಪಾದಿಸಿದ್ದಾರೆ. ರಷ್ಯಾದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಭದ್ರತಾ ವೇದಿಕೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಬಿಕ್ಕಟ್ಟು ಹಾಗೂ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂಸ್ಥೆ ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದೆ. ದಕ್ಷಿಣ ಇರಾನ್ ಮೇಲಿನ ಅಮೆರಿಕದ ಇತ್ತೀಚಿನ ವಾಯುದಾಳಿಗಳಿಗೆ ಪ್ರತಿಯಾಗಿ ಪ್ರಾದೇಶಿಕ ಅಮೆರಿಕ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಐಆರ್ಜಿಸಿ ತಿಳಿಸಿದೆ. ಭಾರತೀಯ ಜನತಾ ಪಕ್ಷ ಬಿಜೆಪಿ ಪಂಜಾಬ್, ಹರಿಯಾಣ, ದೆಹಲಿ ಮತ್ತು ತ್ರಿಪುರಾ ರಾಜ್ಯಗಳಿಗೆ ಹೊಸ ಪಕ್ಷದ ಅಧ್ಯಕ್ಷರನ್ನು ನೇಮಕ ಮಾಡಿದೆ. ರಾಜ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್ ಬೆಂಗಳೂರಿನ ರಾಷ್ಟೀಯ ಫ್ಯಾಷನ್ನ ತಂತ್ರಜ್ಞಾನ ಸಂಸ್ಥೆ ಆವರಣದಲ್ಲಿ ನಡೆಯಲಿರುವ ಗ್ರಾಜ್ಯುಯೇಷನ್ ಶೋಕೇಶ್ 2026 ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಟಿ ತ್ವಿಷಾ ಶರ್ಮಾ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಗಿರಿಬಾಲ್ ಸಿಂಗ್ ಅವರನ್ನು ಭೋಪಾಲ್ನಲ್ಲಿ ನಿನ್ನೆ ಬಂಧಿಸಿದೆ. ಬಂಧಿತ ಗಿರಿಬಾಲ ಅವರು ಮೃತ ನಟಿಯ ಅತ್ತೆಯಾಗಿದ್ದಾರೆ. ಲಂಡನ್ನ ಚರ್ಮ್ಸ್ಫೋರ್ಡ್ನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಇಂಗ್ಲೆಂಡ್ ತಂಡವನ್ನು 38 ರನ್ಗಳಿಂದ ಮಣಿಸಿದೆ. ಭಾರತ ನೀಡಿದ 189 ರನ್ಗಳ ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 150 ರನ್ ಗಳಿಸಲಷ್ಟೇ ಶಕ್ತವಾಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 8:02.
1: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
2: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ? ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
3: ಬಿಲ್ ಮಾಡ್ತಿದ್ದಾರೆ.
1: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
4: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
5: ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ?
4: ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಮಕ್ಕಳ ಸೈನ್ಯ ಚಿತ್ರದ ಹಾಡು ಪ್ರಸಾರವಾಯಿತು. ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಇತ್ತು.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 8:30
1: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ? ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಉಲ್ಟಾ ಪಲ್ಟಾ ಚಿತ್ರದ ಹಾಡನ್ನು ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ. ಇದು ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯಾಗಿತ್ತು ಚಿತ್ರ ಸಂಗೀತಕ್ಕೆ ಅಳವಡಿಸಿದವರು ವಿ ಮನೋಹರ್. ಮತದಾನ ಚಿತ್ರದ ಹಾಡು ಕೂಡ ಪ್ರಸಾರವಾಗ್ತಾ ಇದೆ, ನಂದಿತಾ ಹಾಗೂ ರಾಜೇಶ್ ಕೃಷ್ಣನ್ ಅವರ ಧ್ವನಿಗಳಲ್ಲಿ. ವಿ ಮನೋಹರ್ ಅವರ ರಚನೆ, ಸಿ ಅಶ್ವಥ್ ಹಾಗೂ ವಿ ಮನೋಹರ್ ಅವರ ರಾಗ ಸಂಯೋಜನೆ ಇದೆ.

ಮೈಸೂರು ಮಲ್ಲಿಗೆ ಚಿತ್ರದ ಹಾಡು ಪ್ರಸಾರವಾಯಿತು. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು. ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನು ಚಿತ್ರ ಸಂಗೀತಕ್ಕೆ ಅಳವಡಿಸಿದವರು ಸಿ ಅಶ್ವಥ್. ಪಿ ಸುಶೀಲಾ ಅವರು ಹಾಡಿರುವ ಒಂದು ಹಾಡು ಪ್ರಸಾರವಾಗ್ತಾ ಇದೆ, ಹೃದಯ ಪಲ್ಲವಿ ಚಿತ್ರದ ಹಾಡಿದು. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಅಪರಂಜಿ ಚಿತ್ರದ ಹಾಡನ್ನು ಕೇಳಿದೆ. ವಿಜಯ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಇದಾಗಿತ್ತು ಇಂದಿನ ಶುಭೋದಯ ಕರ್ನಾಟಕ.

9:01 ಸ್ನೇಹಿತರೆ, ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಮೇ 29 ವಿಶೇಷವಾದ ದಿನ ಅಂತಂದ್ರೆ ಸ್ವದೇಶಿ ದಿನ ಇಂದು, ಹಾಗೇನೆ ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನ. ಈ ವಿಶೇಷಗಳ ಜೊತೆ ಜೊತೆಗೆ ಒಂದಷ್ಟು ಹಾಡುಗಳು ಕೂಡ ನಿಮಗಾಗಿ ನಮ್ಮ ಪ್ಲೇಲಿಸ್ಟ್ನಲ್ಲಿ ರೆಡಿಯಾಗಿವೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

May 19, 1905 ಬಂಗಾಳ ವಿಭಜನೆಯ ವಿರುದ್ಧ ಕಲ್ಕತ್ತಾದಲ್ಲಿ ನಡೆದಂತಹ ಬೃಹತ್ ಸಭೆಯಲ್ಲಿ ವಿದೇಶಿ ವಸ್ತು ಬಹಿಷ್ಕಾರ ಮತ್ತು ಸ್ವದೇಶಿ ವಸ್ತು ಸ್ವೀಕಾರ ಈ ಒಂದು ನಿರ್ಣಯ ಅಂಗೀಕಾರ ಆಯಿತು. ಅದೇ ದಿನದಿಂದ ಸ್ವದೇಶಿ ಚಳವಳಿ ಜನಾಂದೋಲನವಾಯಿತು. ಅದರ ನೆನಪಿಗೆ May 29 ಅಂದರೆ ಇಂದಿನ ಈ ದಿನವನ್ನು ಸ್ವದೇಶಿ ದಿವಸ ಅಂತ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಏನು ಮೂರು ಮುಖ್ಯ ಘಟನೆಗಳು ಏನು ನಡೆದವು ಒಂದು ಅಂತಂದರೆ, ಬ್ರಿಟಿಷ್ ಬಟ್ಟೆ, ಉಪ್ಪು, ಸಕ್ಕರೆ ಇವೆಲ್ಲವನ್ನು ಬಹಿಷ್ಕಾರ ಮಾಡಲಾಯಿತು. ಹಾಗೆಯೇ ಖಾದಿ, ಸ್ಥಳೀಯ ಪ್ರಾಡಕ್ಟ್ಗಳು, ಬ್ಯಾಂಕು, ಶಾಲೆ, ಇನ್ಶೂರೆನ್ಸು ಇವೆಲ್ಲವನ್ನು ಶುರು ಮಾಡಾಯಿತು. ಇದರ ಪರಿಣಾಮ ಏನಾಯಿತು ಅಂತಂದರೆ 1905-1908 ತನಕ ಭಾರತದಲ್ಲಿ 550 ಹೆಚ್ಚು ಸ್ವದೇಶಿ ಕಾರ್ಖಾನೆಗಳು ಶುರುವಾದವು. ಜಮ್ಷೆಡ್ಪುರದ ಉಕ್ಕು ಕಾರ್ಖಾನೆ ಇರಬಹುದು, ಹಾಗೆಯೇ ಎಷ್ಟೋ ಸ್ವದೇಶಿ ಬ್ಯಾಂಕ್ಗಳು ಇದೇ ಸಮಯದಲ್ಲಿ ಹುಟ್ಟಿಕೊಂಡವು. 1947 ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿತ್ತು. ಆದರೆ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು ಅಂತಂದರೆ ಸ್ವದೇಶಿ ಅನಿವಾರ್ಯ ಆಯಿತು ಅನ್ನೋದು ನಮ್ಮ ಅಂದಿನ ಕಾಲದ ನಾಯಕರು ಹೇಳ್ತಾ ಇದ್ರು. ಹಾಗಾಗಿ ಈ ಒಂದು ಸ್ವದೇಶಿ ಮಾರುಕಟ್ಟೆಗೆ ಕರೆಯನ್ನು ನೀಡಲಾಯಿತು. ಹೌದು, ನಾವು ಆತ್ಮನಿರ್ಭರ ಆಗಬೇಕು, ಆರ್ಥಿಕ ಸ್ವಾತಂತ್ರ್ಯ ನಮಗೆ ಸಿಗಬೇಕು ಅನ್ನೋದು ಈ ಒಂದು ವಿಚಾರದ ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ May 29 ಅಂದು ನಡೆದಂತಹ ಈ ಒಂದು ಬೃಹತ್ ರ್ಯಾಲಿ ಇತ್ತಲ್ಲ ಅಂತಂದರೆ ಕಲ್ಕತ್ತಾದಲ್ಲಿ ನಡೀತಲ್ಲ ವಿದೇಶಿ ವಸ್ತು ಬಹಿಷ್ಕಾರ ಸ್ವದೇಶಿ ವಸ್ತು ಸ್ವೀಕಾರ ಈ ಒಂದು ಬೃಹತ್ ಆಂದೋಲನ ನಡೆದಿದಂತಹ ದಿನ ಇಂದು. ಹಾಗಾಗಿ ಅದರ ನೆನಪಿನಲ್ಲಿ ಸ್ವದೇಶಿ ದಿವಸವನ್ನು ಅಂದಿನಿಂದ ಇಂದಿನವರೆಗೂ May 29 ಆಚರಿಸಿಕೊಂಡು ಬರಲಾಗ್ತಾ ಇದೆ.

ಗಾಂಧೀಜಿಯವರ ವ್ಯಾಖ್ಯಾನ ಏನಿತ್ತಲ್ಲ, ನಮ್ಮ ನಮ್ಮ ದೇಶದಲ್ಲೇ ತಯಾರಿಸಿದ್ದನ್ನು ನಾವು ಬಳಸಬೇಕು ಅನ್ನೋದು, ಅದೇ ಇಂದಿನ ಆತ್ಮನಿರ್ಭರ ಭಾರತ. ಅಂದರೆ ಇಲ್ಲಿನ ವಿನ್ಯಾಸ, ಇಲ್ಲಿನ ಕಚ್ಚಾ ವಸ್ತು, ಇಲ್ಲಿನ ಉತ್ಪಾದನೆ, ಇಲ್ಲಿಗೆ ಲಾಭ, ಎಲ್ಲವೂ ಭಾರತದಲ್ಲೇ ನಡೆದರೆ ನಮ್ಮ ಒಂದು ಸ್ವದೇಶಿ ಉತ್ಪಾದನೆಗೆ ಒಂದು ಮಾರುಕಟ್ಟೆ ಸಿಕ್ಕರೆ ಖಂಡಿತವಾಗ್ಲೂ ನಾವು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬಹುದು ಅನ್ನೋದು. ಅಂದರೆ ಈ GDP ಬೆಳವಣಿಗೆ ಮಾತ್ರ ಅಲ್ಲ, ಉದ್ಯೋಗ, ಜನರ ಆದಾಯ, ಬಡತನ ನಿರ್ಮೂಲನೆ, ತಂತ್ರಜ್ಞಾನ, ಜೀವನ ಮಟ್ಟ ಸುಧಾರಣೆ ಎಲ್ಲವೂ ಸೇರಿದಂಥ ಅಭಿವೃದ್ಧಿ ನಮ್ಮದಾಗತ್ತೆ. ಆಗ ಅಂದರೆ ನಮ್ಮ ಸ್ವಾತಂತ್ರ್ಯಕ್ಕೂ ಪೂರ್ವ ನಾವು ಎಷ್ಟೊಂದನ್ನು ಆಮದು ಮಾಡ್ಕೊಳ್ತಾ ಇದ್ವಿ, ಎಷ್ಟೋ ವಸ್ತುಗಳು ಇಲ್ಲಿ ತಯಾರಾಗ್ತಾ ಇರಲಿಲ್ಲ. ಆದರೆ ಈಗ ನಾವು ಮಂಗಳ ಗ್ರಹಕ್ಕೆ ರಾಕೆಟನ್ನು ಕಳಿಸೋದಕ್ಕೂ ಕೂಡ ಸಜ್ಜಾಗಿ ಅದನ್ನು ಕೂಡ ಮಾಡಿದ್ವಿ. ಈ ಒಂದು ಪಯಣದಲ್ಲಿ ಸ್ವದೇಶಿ ಪಾತ್ರ ಬಹಳಷ್ಟು ಮುಖ್ಯ ಅಂತ ಅನಿಸ್ಕೊಳ್ಳುತ್ತೆ. ಅಂದರೆ ಉಕ್ಕು, ವಿದ್ಯುತ್ ರಕ್ಷಣೆಯಲ್ಲಿ ಸ್ವಾವಲಂಬನೆ, ಹಾಗೆಯೇ ಸ್ಪರ್ಧೆ ಹೆಚ್ಚಾದಾಗ, ಅಂದರೆ ವಿದೇಶಿ ಕಂಪನಿಗಳಿಗೆ ಅವಕಾಶ ಸಿಕ್ಕಿ ಸ್ಪರ್ಧೆ ಹೆಚ್ಚಾದಾಗ ಇಲ್ಲಿ ನಮ್ಮಲ್ಲಿ, ಅಂದರೆ ನಮ್ಮಲ್ಲಿರುವ ಭಾರತೀಯರಿಗೆ ಸ್ವಲ್ಪ ತೊಂದರೆ ಆಗೋದಾದರೆ ಖಂಡಿತವಾಗ್ಲೂ ಇಲ್ಲೇ ನಾವೇ ಏಕೆ ಎಲ್ಲವನ್ನು ಉತ್ಪಾದಿಸಬಾರ್ದು ಅನ್ನುವಂಥ ಆಲೋಚನೆ ಇದ್ದಾಗ ಖಂಡಿತವಾಗ್ಲೂ ನಾವು ಆರ್ಥಿಕವಾಗಿ ಬೆಳಿಬಹುದು ಅನ್ನೋದು. ಅಂದರೆ ಭಾರತದಲ್ಲೇ ಕಾರುಗಳಿರಬಹುದು, ಗಾಡಿಗಳಿರಬಹುದು, ಎಲ್ಲವನ್ನು ಇಲ್ಲೇ ಉತ್ಪಾದಿಸೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಇದರಿಂದ ನಾವು ಸ್ವಾವಲಂಬಿಗಳಾಗ್ತೇವೆ. ಚೀನಾದಿಂದ ಅಗ್ಗದ ವಸ್ತು ಬಂದು ಸಣ್ಣ ಉದ್ಯಮಗಳು ಮುಚ್ಚಿ ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ಭಾರತೀಯರೇ ಯಾಕೆ, ನಮ್ಮಲ್ಲಿ ಎಷ್ಟೋ ಒಳ್ಳೆ ವಿಚಾರಗಳಿದೆ, ಹಾಗೆಯೇ ಒಳ್ಳೆ ಉತ್ಪಾದನೆಗಳಿವೆ. ಉದಾಹರಣೆಗೆ ಚನ್ನಪಟ್ಟಣದ ಈ ಗೊಂಬೆಗಳೇನಿದೆಯಲ್ಲ, ಅಲ್ಲಿನ ವಸ್ತುಗಳು ಈಗ ಇಡೀ ವಿಶ್ವದಲ್ಲೇ ಲಭ್ಯ ಇದೆ. ಅಂದರೆ ಅದಕ್ಕೆ ಒಂದು ಉತ್ತಮವಾದ ಪ್ರಮೋಷನ್ ಸಿಕ್ಕರೆ, ಮಾರುಕಟ್ಟೆ ಸಿಕ್ಕರೆ, ಖಂಡಿತವಾಗ್ಲೂ ನಮ್ಮ ಭಾರತದ ಈ ವಸ್ತುಗಳು ಎಲ್ಲದಕ್ಕಿಂತಲೂ ಅಮೂಲ್ಯವಾದದ್ದು, ಉತ್ತಮವಾದದ್ದು ಅನ್ನೋದನ್ನು ನಾವು

ಸಾಬೀತುಪಡಿಸಿದ್ದೇವೆ. ಮೇಕ್ ಇನ್ ಇಂಡಿಯಾ ಇರಬಹುದು, ವೋಕಲ್ ಫಾರ್ ಲೋಕಲ್, ಇವೆಲ್ಲವನ್ನು ನಾವು ಹೇಳ್ತಾ ಬಂದು ಅದನ್ನೇ ನಾವು ಪಾಲಿಸಿದರೆ ಖಂಡಿತವಾಗ್ಲೂ ನಾವು ಎಲ್ಲರಿಗಿಂತ ಮುಂಚೂಣಿಯಲ್ಲಿರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ. ಇದು ಸ್ವದೇಶಿ ವಸ್ತುಗಳನ್ನು ನಾವು ಕೊಂಡುಕೊಳ್ಳೋದ್ರಿಂದ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆ ನಮ್ಮ ಕಡೆಯಿಂದ ಕೂಡ ಇಡಬಹುದು.

ಈ ಒಂದು ಸ್ವದೇಶಿ ಸ್ವಾವಲಂಬನೆ ಅಂದರೆ ನಮ್ಮ ಆರ್ಥಿಕ ಸ್ವಾವಲಂಬನೆ ಈ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕು ಅಂತಂದರೆ ನಮ್ಮ ಒಂದು ಕೊಡುಗೆ ಬಹಳಷ್ಟಿರುತ್ತೆ. ಅಂದರೆ ಒಂದು ದೇಶದಲ್ಲಿ ನೆಲೆಸಿರುವ ನಾಗರಿಕರ ಜವಾಬ್ದಾರಿ ಬಹಳಷ್ಟಿರುತ್ತೆ. ಈಗ ಉದಾಹರಣೆಗೆ ಎಷ್ಟೋ ಸಲ ನಾವು ಹೊರಗಿನ ವಸ್ತುಗಳನ್ನು ಕೊಂಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅದನ್ನು ಹೇಗೆ ನಾವು ನಮ್ಮ ದೇಶದ ವಸ್ತುಗಳನ್ನು ಹೇಗೆ ಕೊಂಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಾದರೆ, ಈಗ ನಾವು ದಿನಬಳಕೆ ವಸ್ತುಗಳನ್ನು ಖಂಡಿತವಾಗ್ಲೂ ಆ ವಸ್ತು ಕೊಂಡ್ಕೊಳ್ಳೋ ಮುಂಚೆ ಮೇಡ್ ಇನ್ ಇಂಡಿಯಾ ಅನ್ನುವಂಥ ಒಂದು ನಮೂದಿಸಿದರೆ ಖಂಡಿತವಾಗ್ಲೂ ಅದನ್ನ ಕೊಂಡ್ಕೊಳ್ಬೇಕು. ಹೀಗೆ ಎಷ್ಟೋ ವಿಚಾರಗಳಲ್ಲಿ ನಾವು ಸ್ವಲ್ಪ ಆಸ್ತಿಯನ್ನು ವಹಿಸಿದರೆ ಖಂಡಿತವಾಗ್ಲೂ ನಾವು ಸ್ವಾವಲಂಬಿಗಳಾಗ್ತೀವಿ. ಅಂದರೆ ಮನೆಯ 10 ವಸ್ತುಗಳನ್ನು ನಾವು ತೆಗೆದುಕೊಂಡಾಗ ಮೇಡ್ ಇನ್ ಇಂಡಿಯಾ ಅನ್ನೋದನ್ನು ನಮೂದಿಸಿದೆಯಾ ಅಂತ ನೋಡಿದಾಗ ಖಂಡಿತವಾಗ್ಲೂ ಅದರಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಇದ್ದರೆ ಅದನ್ನು ಕೊಂಡ್ಕೊಳ್ಳೋದು. ಹಾಗೆಯೇ ಸುಮಾರು 500 ರೂಪಾಯಿಯಷ್ಟು ಸ್ವದೇಶಿ ವಸ್ತುಗಳನ್ನು ಕೊಂಡ್ಕೊಳ್ತೀನಿ. ನಮ್ಮ ಈ ದಿನಬಳಕೆ ವಸ್ತುಗಳಲ್ಲಿ ಒಂದು 500ರಷ್ಟಾದರೂ ನಾವು ಅದಕ್ಕೆ ಸೀಮಿತಗೊಳಿಸ್ಬಹುದು. ಹೀಗೆ ಮಾಡೋದ್ರಿಂದ ಆ ಒಂದು ಆ ದುಡ್ಡು ಏನಿದೆಯಲ್ಲ ಹಣ ನಮ್ಮ ದೇಶದಲ್ಲೇ ಉಳಿಯುವಂತಹ ಸಂದರ್ಭಗಳು ಜಾಸ್ತಿ ಆಗುತ್ತೆ. ನಮಗೆ ಬಹಳ ಇಷ್ಟವಾದಂತಹ ಒಂದು ವಿದೇಶಿ ಬ್ರ್ಯಾಂಡನ್ನು ಬಿಟ್ಟು ಭಾರತೀಯ ಬ್ರ್ಯಾಂಡ್ಗೆ ಶಿಫ್ಟ್ ಆಗೋದು, ಈ ಥರ ಎಷ್ಟೋ ಬ್ರ್ಯಾಂಡ್ಗಳಿವೆ ಇಂದು. ಅದನ್ನೆಲ್ಲ ನೋಡಿ ಇದರ ಬದಲು ನಾನು ಭಾರತೀಯ ಬ್ರ್ಯಾಂಡ್ ಯಾವುದಿದೆ ಅಂತ ನಾನು ಸ್ವಲ್ಪ ವಿಚಾರ ಮಾಡಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಭಾರತೀಯ ಬ್ರ್ಯಾಂಡ್ಗಳು ಬಹಳಷ್ಟಿವೆ. ಅದು ಬಟ್ಟೆ ಇರಬಹುದು, ಪಾದರಕ್ಷೆಗಳಿರಬಹುದು, ನಾವು ಬಳಸುವಂತಹ ಪೇಸ್ಟ್ ಇರಬಹುದು, ಕ್ರೀಮ್ ಇರಬಹುದು, ಲೋಷನ್ಗಳು, ಹಾಗೆಯೇ ಹಿಟ್ಟು, ಉಪ್ಪು, ಸಕ್ಕರೆ ಎಲ್ಲವೂ ಎಷ್ಟೋ ಬ್ರ್ಯಾಂಡ್ಗಳು ಬರುತ್ತೆ. ಅದರಲ್ಲಿ ನಮ್ಮ ಭಾರತೀಯ ಬ್ರ್ಯಾಂಡ್ಗಳು ಯಾವುದು ಅನ್ನೋದನ್ನು ತಿಳ್ಕೊಂಡು ಅದರ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ಈ ಒಂದು ನಮ್ಮ ಸ್ವದೇಶಿ ಉತ್ಪನ್ನಗಳಿಗೆ ಹೆಚ್ಚು ಒತ್ತನ್ನು ನೀಡಿದಂಗೆ ಆಗುತ್ತೆ. ಹಾಗೆಯೇ ಎಷ್ಟೋ ಈ ಒಂದು ಆನ್ಲೈನ್ ಡಿಜಿಟಲ್ ಪೇಮೆಂಟ್ಗಳಿದೆಯಲ್ಲ, ಆ ಒಂದು ಪ್ಲ್ಯಾಟ್ಫಾರ್ಮ್ಗಳು ಕೂಡ ನಮ್ಮ ಭಾರತೀಯ ಪ್ಲ್ಯಾಟ್ಫಾರ್ಮ್ಗಳು ಬಹಳಷ್ಟಿವೆ. ಅದ್ಯಾವುದನ್ನು ಅಂತ ತಿಳ್ಕೊಂಡು ಖಂಡಿತವಾಗ್ಲೂ ಅದನ್ನು ಕೂಡ ಬಳಸೋದು ಒಳ್ಳೆಯದು. ಎಷ್ಟೋ ಸಲ ನಾವು ಈ ಒಂದು ಪ್ಯಾಕೆಟ್ನಲ್ಲಿ ಬರುವಂತಹ ನೂಡಲ್ಸ್ಗಳನ್ನು ಬಳಸಿರ್ತೀವಿ, ಅದು ನಮ್ಮ ದೇಶದ್ದಾಗಿರೋದಿಲ್ಲ. ಅದರ ಬದಲು ನಮ್ಮದೇ ಆದಂತಹ ರಾಗಿ ಮುದ್ದೆ, ಜೋಳದ ರೊಟ್ಟಿ, ಮಿಲ್ಲೆಟ್ ಪಾಯಸ ಇವೆಲ್ಲವನ್ನು ತಿಂದಾಗ ನಾವು ರೈತರಿಗೆ, ನಮ್ಮ ರೈತರಿಗೆ ನೇರವಾಗಿ ಸಹಾಯ ಮಾಡಿದಂತಾಗುತ್ತೆ. ಹಾಗೆಯೇ ಮಕ್ಕಳಿಗೆ ಗಾಂಧೀಜಿಯವರ ಚರಕ ಇರಬಹುದು, ಹೇಗೆ ಅದನ್ನು ನೂಲು ತೆಗೆದು ನೇತಾ ಇದ್ರು ಅನ್ನೋದ್ರ ಬಗ್ಗೆ ಹೇಳ್ಕೊಡೋದು, ಹಾಗೆಯೇ ನಮ್ಮ ವರ್ಗೀಸ್ ಕುರಿಯನ್ ಅವರ ಒಂದು ಮಿಲ್ಕ್ ರೆವಲ್ಯೂಷನ್ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಹೇಳ್ಕೊಳ್ಳೋದು, ನಮ್ಮ APJ ಅಬ್ದುಲ್ ಕಲಾಂ ಅವರ ಮಿಸೈಲ್ ಕಥೆ ಹೇಗಿತ್ತು, ಹೇಗೆ ನಮಗಾಗಿ ಅವರು ದುಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ಕೊಡೋದಿರ್ಬಹುದು. ಹೀಗೆ ಇದನ್ನೆಲ್ಲ ಹೇಳ್ತಾ ಬಂದರೆ ಖಂಡಿತವಾಗ್ಲೂ ಮಕ್ಕಳಲ್ಲೂ ಒಂದು ರೀತಿಯ ಜಾಗೃತ ಅವಸ್ಥೆ ಮೂಡಿ ಹೌದು ನಮ್ಮ ದೇಶದ ಈ ಬ್ರ್ಯಾಂಡ್ಗಳನ್ನು ಕೊಂಡ್ಕೊಳ್ಬೇಕು ಅನ್ನೋಂಥ ಮನಸ್ಥಿತಿ ಬರುತ್ತೆ. ಮನೆಯವರೆಲ್ಲ ಖಾದಿ ಅಥವಾ ಈ ಇಳ್ಕಲ್ ಸೀರೆ ಅಂತ ಹೇಳ್ತೀವಿ ನಮ್ಮ ಕಡೆ, ಹಾಗೆಯೇ ಕೈಮಗ್ಗದ ಶರ್ಟ್ಗಳು ಎಷ್ಟೋ ಲಭ್ಯ ಇದೆ, ಅದನ್ನೆಲ್ಲ ಸ್ವದೇಶಿ ಬ್ರ್ಯಾಂಡ್ಗಳಲ್ಲಿ ನಮೂದಿಸಿರ್ತಾರೆ, ಅದನ್ನೆಲ್ಲ ಹುಡುಕಿ ಅದನ್ನು ಕೊಂಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ. ಹಾಗೆಯೇ ಸ್ವದೇಶಿ ಹುಂಡಿ ಅನ್ನೋದು ನಾವು ಮಾಡಿಕೊಳ್ಬೇಕು ಮನೆಯಲ್ಲೇ. ಹೇಗೆ ವಿದೇಶಿ ವಸ್ತುಗಳನ್ನು ಕೊಂಡಾಗ ಆ ಹುಂಡಿಗೆ ದುಡ್ಡು ಹಾಕ್ತಾ ಹೋಗಬೇಕು, ಪ್ರತಿ ಸಲ ನಾವು ವಿದೇಶಿ ವಸ್ತುವನ್ನು ಕೊಂಡ್ಕೊಂಡಾಗ ಅದು ಕೊಂಡ್ಕೊಂಡ್ಬಾರ್ದಾಗಿತ್ತು ಅನ್ನುವಂಥ ಒಂದು ನೆನಪನ್ನು ಮೂಡಿಸೋದಕ್ಕೋಸ್ಕರ ಆ ದುಡ್ಡನ್ನು ಹುಂಡಿಗೆ ಹಾಕಿದಾಗ ಬರುವಂತಹ ದುಡ್ಡಲ್ಲಿ ಕೊನೆಗೆ ನಮ್ಮ ದೇಶದ ಒಂದು ಬ್ರ್ಯಾಂಡ್ ಯಾವುದಾದ್ರೂ ಕೊಂಡ್ಕೊಳ್ಬೇಕು. ಹೀಗೆ ಬಹಳಷ್ಟು ಐಡಿಯಾಗಳನ್ನು ಮಾಡ್ತಾ ಹೋದರೆ ನಾವು ಸ್ವದೇಶಿ ದಿವಸವನ್ನು ಅರ್ಥಪೂರ್ಣವಾಗಿ ಆಚರಿಸಬಹುದು.

ಸ್ವದೇಶಿ ದಿವಸದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸ್ವದೇಶಿ ಬಳಸಬೇಕು ಅಂತಂದ್ರೆ ವಿದೇಶಿ ದ್ವೇಷ ಅನ್ನುವಂಥ ಅರ್ಥ ಏನಲ್ಲ ಅದು, ಅಂದರೆ ವಿದೇಶಿ ವಸ್ತುಗಳನ್ನು ಬಳಸುವವರನ್ನು ನಾವು ಜಡ್ಜ್ ಕೂಡ ಮಾಡಬಾರ್ದು, ಆದರೆ ಅದೇ ವಸ್ತು ನಮ್ಮಲ್ಲಿ ತಯಾರಾಗಲಿ ಅನ್ನುವಂತಹ ಒಂದು ಹೋಪ್ ಅಷ್ಟೆ. ಅದು ನಮ್ಮ ಭಾರತದಲ್ಲೇ ತಯಾರಾದರೆ ಖಂಡಿತವಾಗ್ಲೂ ಆ ವಸ್ತುವನ್ನು ಬಳಸೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ. ಹಾಗೆಯೇ ಇವತ್ತೊಂದಿನ ಮಾತ್ರ ಸ್ವದೇಶಿ ದಿವಸ ಅಂತ ಹೇಳಿ ಇವತ್ತೊಂದಿನ ಸ್ವದೇಶಿ ಎಲ್ಲ ಕೊಂಡುಕೊಂಡು ಎಲ್ಲ ಮಾಡಿ ನಾಳೆಗೆ ಅದನ್ನು ಮರೆತರು ಕೂಡ ಅದು ಪ್ರಯೋಜನ ಇಲ್ಲ. ಇದೊಂದು ರೂಢಿ ಮಾಡ್ಕೊಳ್ಬೇಕು, ಅಭ್ಯಾಸ ಮಾಡ್ಕೊಳ್ಬೇಕು, ಕಾನ್ಷಿಯಸ್ ಡಿಸಿಷನ್ ಅಂತ ಹೇಳ್ತೀವಲ್ಲ ಹಾಗೆ. ಅಂದರೆ ನಮ್ಮ ಗಾಂಧೀಜಿ ಆಗ ಚರಕ ತಿರುಗಿಸಿದ್ದು ಕೇವಲ ಬಟ್ಟೆಗಾಗಿ ವಸ್ತ್ರಕ್ಕಾಗಿ ಮಾತ್ರ ಅಲ್ಲ, ನಮ್ಮ ಸ್ವಾಭಿಮಾನಕ್ಕಾಗಿ ಕೂಡ. ಹಾಗಾಗಿ ಈ ದಿನ ಮೇ 29 ಈ ಒಂದು ದಿನ ಏನು ನಡೀತು ಆವಾಗ 1905 ಕಲ್ಕತ್ತಾದಲ್ಲಿ ಏನು ನಡೀತು ಬಂಗಾಳದಲ್ಲಿ, ಅದು ಇಂದಿಗೂ ಕೂಡ ಜೀವಂತವಾಗಿದೆ, ಜೀವಂತವಾಗಿಡಲೇಬೇಕು ಮುಂದೆ ಕೂಡ. ಯಾಕಂತಂದರೆ ಇದು ನಮ್ಮ ಕೈಲೇ ಇದೆ. ನಾವು ಬಳಸುವಂತಹ ವಸ್ತುಗಳಲ್ಲಿ ಸಾಧ್ಯವಾದಷ್ಟು ಸ್ವದೇಶಿ ವಸ್ತುಗಳನ್ನು ಬಳಸ್ತಾ ಬಂದರೆ ಖಂಡಿತವಾಗ್ಲೂ ಈ ದಿನಕ್ಕೊಂದು ಅರ್ಥಪೂರ್ಣವಾದ ಆಚರಣೆ ಅನ್ನೋದು.

ಅಂದ್ರೆ ನಮ್ಮ ಮನೆಯ ಬಾಗಿಲು ಭಾರತೀಯ ಉತ್ಪನ್ನಕ್ಕೆ ಮೊದಲು ತೆರೆದಿರುತ್ತೆ ಅನ್ನುವಂಥದ್ದು. ಎಸ್, ಹಾಗೇನೆ ಇವತ್ತು ಮೌಂಟ್ ಎವರೆಸ್ಟ್ ಡೇ ಕೂಡ. ಮೌಂಟ್ ಎವರೆಸ್ಟ್ ದಿನ 1953 ನ್ಯೂಜಿಲೆಂಡ್ನ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ತೆನ್ಜಿಂಗ್ ನಾರ್ಗೆ ಇವರು ಶೆರ್ಪಾ, ಇವರು ಮೊಟ್ಟ ಮೊದಲ ಬಾರಿಗೆ ಜಗತ್ತಿನ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ 8,848.86 meters ಅನ್ನು ಏರಿದಂತಹ ದಿನ. ಹಾಗಾಗಿ ಐತಿಹಾಸಿಕ ಸಾಧನೆಯ ನೆನಪಿಗೆ ಪ್ರತಿ ವರ್ಷ ಈ ದಿನ May 29 ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನ ಅಂತ ಆಚರಿಸಲಾಗ್ತಾ ಇದೆ. ನೇಪಾಳದಲ್ಲಿ ಎವರೆಸ್ಟನ್ನು ಸಗರ್ಮಾಥಾ ಅಥವಾ ಸಾಗರ್ಮಾಥಾ ಅಂತ ಕೂಡ ಹೇಳ್ತಾರೆ. ಟಿಬೆಟ್ನಲ್ಲಿ ಚೋಮೋಲುಂಗ್ಮಾ ಅಂದರೆ ವಿಶ್ವಮಾತೆ ಅನ್ನುವಂಥ ಅರ್ಥ ಕೊಡುತ್ತೆ ಇದು. ಸಗರ್ಮಾಥಾ ನೇಪಾಳದಲ್ಲಿ ಕರೀತಾರೆ. ಸಗರ್ ಅಂತಂದರೆ ಆಕಾಶ, ವಿಶಾಲವಾದ ಅನ್ನುವಂಥ ಅರ್ಥ ಕೊಡುತ್ತೆ. ಸಾಗರ್ ಅನ್ನುವಂಥ ಅರ್ಥ ಕೂಡ ಕೊಡುತ್ತೆ. ಅಂದರೆ ಸಾಗರ್ ಮಾಥಾ, ಮಾಥಾ ಅಂದರೆ ಹಣೆ, ಆಕಾಶದ ಇದು ಹಣೆಯ ಭಾಗವನ್ನು ತೋರಿಸುತ್ತೆ. ಹಾಗಾಗಿ ಇದಕ್ಕೆ ಸಾಗರ್ ಮಾಥಾ ಅನ್ನುವಂಥ ಹೆಸರು ಕೂಡ ಕೊಟ್ಟಿದ್ದಾರೆ ಅಲ್ಲಿಯವರು. ಪ್ರತಿ ವರ್ಷ 86 centimeters ಹೆಚ್ಚಳವಾಗ್ತಾ ಇದೆ ನಮ್ಮ ಎವರೆಸ್ಟ್. ಅಂದರೆ ಪ್ರತಿ ವರ್ಷ 4 millimeters ಬೆಳೀತಾ ಇದೆಯಂತೆ. ನೋಡಿ, ಇದರ ಎತ್ತರ ಬೆಳೀತಾ ಇರುತ್ತೆ, ಹಾಗಾಗಿ ಒಂದೇ ರೀತಿ ಇರೋದಿಲ್ಲ. ತಾಪಮಾನ -60°C ಇದೆ. ಗಾಳಿಯ ವೇಗ ಗಂಟೆಗೆ 200 kilometers ಇದೆ ಇಲ್ಲಿ ಎವರೆಸ್ಟ್ ಮೇಲೆ. ಈ ಒಂದು ಎವರೆಸ್ಟ್ ಮೇಲೆ ಆಮ್ಲಜನಕ ತುಂಬ ಕಡಿಮೆ ಇರೋದು ಎಲ್ರಿಗೂ ಗೊತ್ತಿದೆ. 8,000 meters ಹತ್ತಿದ ಮೇಲೆ ಆಮ್ಲಜನಕ ಇನ್ನೂ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ 12 hours ಹೆಚ್ಚು ಇರಬಾರದು ಅನ್ನೋದು. ಇಲ್ಲಿ ಹೋಗಬೇಕು ಅಂತಂದರೆ ಬಹಳಷ್ಟು ಟ್ರೈನಿಂಗ್ ಆಗಿರಬೇಕು, ತರಬೇತಿ ಆಗಿರಬೇಕು. ಹಾಗಾದಾಗ ಮಾತ್ರ ಇಲ್ಲಿ ಹೋಗೋದಕ್ಕೆ ಸಾಧ್ಯ. ಮತ್ತಷ್ಟು ಮಾಹಿತಿ ನಮ್ಮ ಎವರೆಸ್ಟ್ ಬಗ್ಗೆ ಮುಂದಿನ ಭಾಗದಲ್ಲಿ, ಜೊತೆಗೆ ಹೊಸ ಹಾಡುಗಳು ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ತೆನ್ಜಿಂಗ್ ನೋರ್ಗೆ ಅವರು ತಮ್ಮ ಜನ್ಮದಿನವನ್ನ ಆಚರಿಸೋದಕ್ಕೆ ನಿರ್ಧಾರ ಮಾಡ್ತಾರೆ. ಅದು ಎಲ್ಲಿ? ಮೌಂಟ್ ಎವರೆಸ್ಟ್ ಮೇಲೆ, ನೇಪಾಳದ ಶೆರ್ಪಾ ಇವರು, ತೆನ್ಜಿಂಗ್ ನೋರ್ಗೆ. ಹಾಗೆಯೇ ನ್ಯೂಜಿಲೆಂಡ್ನ ಎಡ್ಮಂಡ್ ಹಿಲರಿ 1953 ಬೆಳಿಗ್ಗೆ 11:30 ಸಮುದ್ರ ಮಟ್ಟದಿಂದ 29,029 ಎತ್ತರದ ಮೌಂಟ್ ಎವರೆಸ್ಟನ್ನು ಏರಿದರು. ಅದು 1953 ವಿಜಯದ ವರ್ಷ ಅಂತಲೇ ಅನಿಸ್ಕೊಳ್ತು. ಕರ್ನಲ್ ಜಾನ್ ಹಂಟ್ ಇವರು ಇವರ ನಾಯಕತ್ವದ ಬ್ರಿಟಿಷ್ ತಂಡವೊಂದು ಸ್ವಿಸ್ ತಂಡವು ಸ್ಥಾಪಿಸಿದ್ದ ಮಾರ್ಗವಾಗಿ ಮುಂದುವರೆದು ದಕ್ಷಿಣ ಮೇಲ್ಕಣಿವೆಯನ್ನು ಸೌತ್ ಪೋಲನ್ನು ತಲುಪಿತ್ತು. ಇಲ್ಲಿಂದ ಶಿಖರದ ತುದಿಗೇರೋದಕ್ಕೆ ಇಬ್ಬಿಬ್ಬರ ತಂಡಗಳನ್ನು ಮಾಡಲಾಗಿತ್ತು. 26 ಮೊದಲಿಗೆ ಹೊರಟ ಆರ್ ಸಿ ಇವಾನ್ಸ್ ಮತ್ತು ಟಿ ಬೋಡಿಲಾನ್ ಈ ಜೋಡಿ ದಕ್ಷಿಣ ಶಿಖರವನ್ನು 1:00 ಹೊತ್ತಿಗೆ ಸೇರಿತು. ಆದರೆ ಏನಾಯಿತು, ಇವರಿಬ್ಬರು ನಿಜವಾಗಿ ಹೇಳಬೇಕು ಅಂತಂದರೆ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದಂತಹ ಸಾಹಸಿಗಳು ಅನ್ನುವಂಥ ಹೆಸರು ಇವ್ರದ್ದಾಗಬೇಕಾಗಿತ್ತು. ಆದರೆ ಆಮ್ಲಜನಕದ ಕೊರತೆ ಜೊತೆಗೆ ಅಂದು ಮಧ್ಯಾಹ್ನ ಪ್ರಾರಂಭವಾದ ಬಿರುಗಾಳಿಯಿಂದಾಗಿ ಹಿಂದಿರುಗಬೇಕಾಯಿತು. ಇದರ ಫಲವಾಗಿ ಎರಡನೆಯ ಜೋಡಿ ಹಿಲರಿ ಮತ್ತು ತೇನ್ಸಿಂಗ್ ಅವರಿಗೆ ಎವರೆಸ್ಟ್ ತುದಿ ಮುಟ್ಟುವ ಪ್ರಯತ್ನದ ಸುವರ್ಣಾವಕಾಶ ಒದಗಿತ್ತು. ರೆಸ್ಟ್ ಇಸ್ ಹಿಸ್ಟ್ರಿ ಅಂದರೆ ಇವರ ಹೆಸರು ಇತಿಹಾಸ ಆಯಿತು, ಅಂದರೆ ಇತಿಹಾಸದಲ್ಲಿ ನಮೂದಿಸಲಾಯಿತು. 9ನೆಯ ದಂಡಯಾತ್ರೆಯ ಸಮಯದಲ್ಲಿ ತೇನ್ಜಿಂಗ್ ನೋರ್ಗೆ ಮತ್ತು ಎಡ್ಮಂಡ್ ಹಿಲರಿ ಈ ಕಾರ್ಯಾಚರಣೆಯನ್ನು ಸಾಧಿಸಿದರು. ಜಾನ್ ಹಂಟ್ನ ದಂಡಯಾತ್ರೆಯಲ್ಲಿ ತೇನ್ಸಿಂಗ್ ನೋರ್ಗಾಗೆ ಶೆರ್ಪಾನ ಮಾರ್ಗದರ್ಶಕರು, 362 ಪೋರ್ಟರ್ಗಳು, 4,500 ಕೆಜಿ ಸಾಮಾನುಗಳನ್ನು ಒಳಗೊಂಡಂತೆ 400 ಜನರನ್ನು, ಅಂದರೆ ಜನರ ಜೊತೆ ಎಡ್ಮಂಡ್ ಹಿಲರಿ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು. ಇನ್ನು ತಮ್ಮ ಸಾಧನೆಯ ಪುರಾವೆ ಬೇಕು ಅಂತ ಹೇಳಿ ಫೋಟೋಗಳನ್ನು ತೆಗೆದುಕೊಳ್ಳೋದಕ್ಕೆ ಮೇಲೆ ತಲುಪಿದಾಗ 15 ನಿಮಿಷಗಳ ಕಾಲ ಅಲ್ಲಿಯೇ ಇದ್ರಂತೆ.

2008ರಲ್ಲಿ ಹಿಲರಿಯವರ ನಿಧನರಾದ ನಂತರ ನಾರ್ಗೆಯವರ ಶೃಂಗಸಭೆಯ ನೆನಪಿಗಾಗಿ ಈ ದಿನವನ್ನು ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನ ಅಂತ ಹೇಳಿ ಗುರುತಿಸೋದಕ್ಕೆ ನಿರ್ಧಾರ ಮಾಡಲಾಯಿತು.

ಅತ್ಯಂತ ಎತ್ತರದ, ಅಂದರೆ ವಿಶ್ವದ ಅತಿ ಎತ್ತರದ ಪರ್ವತ, ಸಾಹಸ ಸಾಧನೆಯ ಪ್ರತೀಕ ಅಂತೆಲ್ಲ ಅನ್ಸ್ಕೊಂಡಿದೆ ನಮ್ಮ ಎವರೆಸ್ಟ್. ಪರ್ವತಾರೋಹಣದ ಪರಿಮಿತಿಯಾದ ಎವರೆಸ್ಟ್

ಶಿಖರಾರೋಹಣ ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ಸವಾಲಾಗಿದ್ದಂತಹ ಸಮಯ ಅದು. ಸುಮಾರು 100ಕ್ಕೂ ಹೆಚ್ಚು ವರ್ಷಗಳ ಸತತ ಪ್ರಯತ್ನವಾಗಿ ಅನೇಕ ಸಾವು ನೋವುಗಳನ್ನು ಅನುಭವಿಸಿ ಕಡೆಗೂ ಮಾನವ ಪಡೆದ ಸಾಧನೆ ಇದು. ಇದರ ಹಿಂದೆ ಒಂದು ದೊಡ್ಡ ಇತಿಹಾಸನೇ ನಡೆದು ಹೋಗಿತ್ತು. ಇದರ ಆಕರ್ಷಣೆ ಮಾನವರ ಛಲಗಾರಿಕೆಗೆ ನಿದರ್ಶನ. 1923 ಶಿಖರಾರೋಹಣದಲ್ಲಿ ಅತ್ಯಂತ ಆಸಕ್ತಿ ವಹಿಸ್ತಾ ಇದ್ದಂತಹ ಜಾರ್ಜ್ ಮಲೂರಿ ಅವರನ್ನ ಪತ್ರಿಕಾ ವರದಿಗಾರನೊಬ್ಬ ಎವರೆಸ್ಟ್ ಅನ್ನ ಏಕೆ ಹತ್ತುವಿರಿ, ಇಷ್ಟೆಲ್ಲ ಕಷ್ಟ ಇದೆ, ಅದು ಚಾಲೆಂಜಿಂಗ್ ಆಗಿದೆ, ಅಷ್ಟು ಸುಲಭ ಅಲ್ಲ, ಆದರೂ ಯಾಕೆ ಹತ್ತುತ್ತೀರಾ ಎವರೆಸ್ಟ್ ಅನ್ನ ಅಂತ ಕೇಳಿದಂತಹ ಪ್ರಶ್ನೆಗೆ ಜಾರ್ಜ್ ಮಲೂರಿ ಅವರು ನೀಡಿದಂತಹ ಉತ್ತರ, ಬಿಕಾಸ್ ಇಟ್ ಈಸ್ ದೇರ್, ಅದು ಅಲ್ಲಿರೋದ್ರಿಂದ ನಮಗೆ ಹತ್ತಬೇಕು ಅಂತ ಅನಿಸುತ್ತೆ. ಎಷ್ಟು ಅರ್ಥಗರ್ಭಿತ ಅಂದರೆ ಸರಳವಾದರೂ ಅರ್ಥಗರ್ಭಿತವಾದಂತಹ ವೈಚಾರಿಕವಾದ ಸಂದೇಶ ಇದು. ಅದಲ್ಲಿರೋದ್ರಿಂದ ನಮಗೆ ಹತ್ತಬೇಕು ಅನಿಸುತ್ತೆ ಅನ್ನುವಂಥ ಪದ ಅನ್ನುವಂಥ ಮಾತು ಜಾರ್ಜ್ ಮಲೂರಿ ಅವರಿಂದ ಬಂದಿದ್ದು. ಅಷ್ಟು ಮಿಸ್ಟೀರಿಯಸ್ ಈ ನಮ್ಮ ಮೌಂಟ್ ಎವರೆಸ್ಟ್. ಇವತ್ತು ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನ, ಇದರ ಬಗ್ಗೆ ಮಾತನಾಡ್ತಾ ಇದ್ವಿ, ಜೊತೆಗೆ ಹಾಡುಗಳು ಕೂಡ ನಿಮಗಾಗಿ. 9:50 ಎಸ್, ಸಮಯ ಓಡ್ತಾ ಇದೆ, ಸಾಗ್ತಾ ಇದೆ, ಮಾತು ಹಾಡು ಎಲ್ಲವೂ ಮುಂದುವರಿತಾ ಇದೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಮೌಂಟ್ ಎವರೆಸ್ಟ್ ವಿಶ್ವದ ಅತಿ ಎತ್ತರದ ಶಿಖರ ಅಂತ ಗಣತೀಯವಾಗಿ ಮೊದಲು ಮಾಪನ ಮಾಡಿದ್ದು ನಮ್ಮ ಭಾರತೀಯರೇ. ಬ್ರಿಟಿಷ್ ಇಂಡಿಯಾದ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆಯಲ್ಲಿ ಭಾರತದ ಗಣಿತಜ್ಞರಾದಂತಹ ರಾಧಾನಾಥ್ ಸಿಕ್ದರ್ ಅವರು 1852ರಲ್ಲಿ ಎತ್ತರವನ್ನ 8848 ಮೀಟರ್ ಅಂತ ನಿಖರವಾಗಿ ಲೆಕ್ಕ ಹಾಕಿ ದಾಖಲಿಸಿದರು. ಇದು ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ GTSI ಯೋಜನೆಯ ಮೂಲಕ ಹಿಮಾಲಯ ಪರ್ವತಗಳ ಎತ್ತರವನ್ನು ಅಳೆಯಲಾಗ್ತಾ ಇತ್ತು. ಆಗಿನ ಕಲ್ಕತ್ತಾದ ಸರ್ವೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಬಂಗಾಳದ ಗಣಿತಜ್ಞ ರಾಧಾನಾಥ್ ಸಿಕ್ದರ್ ಅವರು P15 ಎಂಬ ಶಿಖರ ವಿಶ್ವದಲ್ಲೇ ಅತ್ಯಂತ ಎತ್ತರದಲ್ಲಿದೆ ಅನ್ನೋದನ್ನು ಗಣಿತೀಯ ಸೂತ್ರಗಳ ಮೂಲಕ ಮೊದಲು ಪತ್ತೆ ಹಚ್ಚಿದರು. ನಂತರ ಈ ಶಿಖರಕ್ಕೆ ಸರ್ವೇಯರ್ ಜನರಲ್ ಆಗಿದ್ದಂತಹ ಜಾರ್ಜ್ ಎವರೆಸ್ಟ್ ಅವರ ಗೌರವಾರ್ಥವಾಗಿ ಮೌಂಟ್ ಎವರೆಸ್ಟ್ ಅಂತ ಹೆಸರನ್ನು ಕೊಡಲಾಯಿತು. ನೋಡಿ, ಯಾರ ಹೆಸರಿನ ಋಣ ಎಲ್ಲಿರುತ್ತೋ, ವಿಶ್ವದ ಅತಿ ಎತ್ತರದ ಪರ್ವತಕ್ಕೆ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯೋದಕ್ಕೆ ಜಾರ್ಜ್ ಎವರೆಸ್ಟ್ ಅವರ ಹೆಸರು ಕಾರಣವಾಯಿತು. ಹಾಗೆಯೇ ಈ ಒಂದು ಶಿಖರವನ್ನು ಏರಿದಂತಹ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ಅವರು. ದಿನಾಂಕ May 23 1983. ಉತ್ತರಾಖಂಡದ ರಾಜ್ಯದ ಉತ್ತರಕಾಶಿ ಜಿಲ್ಲೆಯ ನಕುರಿ ಅನ್ನುವಂಥ ಸಣ್ಣ ಹಳ್ಳಿಯವರು. ಈ ಒಂದು ಅದ್ಭುತ ಸಾಧನೆಗಾಗಿ ಅವರಿಗೆ ಭಾರತ ಸರ್ಕಾರದ ವತಿಯಿಂದ ಪದ್ಮಭೂಷಣ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಮೊದಲ ಕನ್ನಡಿಗ ಎವರೆಸ್ಟ್ ಶಿಖರವನ್ನು ಆರೋಹಣ ಮಾಡಿದಂತಹ ಮೊದಲ ಕನ್ನಡಿಗ ಅಂದರೆ ಸುನಿಲ್ ನಟರಾಜ್ ಅವರು. ಹೀಗೆ ಇವರೆಲ್ಲರೂ ನಮಗೆ ಹೆಮ್ಮೆಯನ್ನು ನೀಡಿದಂತಹ ಭಾರತೀಯರು. ಈಗಲೂ ಕೂಡ ಬಹಳಷ್ಟು ನಮ್ಮಲ್ಲಿರುವಂತಹ ಕನ್ನಡಿಗರಿರ್ಬೋದು, ಭಾರತೀಯರಿರ್ಬೋದು, ಎವರೆಸ್ಟ್ ಶಿಖರದ ಆರೋಹಣ ಮಾಡ್ತಾನೆ ಬಂದಿದ್ದಾರೆ. ಇತ್ತೀಚೆಗೆ ಹೇಳಬೇಕು ಅಂತಂದರೆ ಡಾಕ್ಟರ್ ಚಿನ್ಮಯ್ ಹಾಗೂ ಸಂತೋಷ್ ದೇವರಾಜಪ್ಪ ಅನ್ನೋರು ಕೂಡ ಇತ್ತೀಚೆಗೆ ಅಂದರೆ ಮೊನ್ನೆಯಷ್ಟೇ ಎವರೆಸ್ಟನ್ನು ಆರೋಹಣ ಮಾಡಿ ಬಂದಿದ್ದಾರೆ. ನಮ್ಮೆಲ್ಲರಿಗೂ ಮತ್ತೊಂದು ಹೆಮ್ಮೆಯ ವಿಚಾರ ಇದು. ಎಸ್, ಎವರೆಸ್ಟ್ ಒಂದು ಸಮಯದಲ್ಲಿ ಇದು ಹತ್ತೋದಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ಅಷ್ಟು ಕಡಿದಾದ ದಾರಿ ಇದ್ದಿದ್ದರಿಂದ ಇವೆಲ್ಲವೂ ಬಹಳ ಕಷ್ಟವೇನೋ ಆಗೋದೇ ಇಲ್ವೇನೋ ಅನ್ನುವಂತಹ ಸಮಯದಿಂದ ಹಿಡ್ಕೊಂಡು ಈಗ ಮುಂಬರುವ ಜನರಿಗೆ ಸ್ಫೂರ್ತಿ, ಮಾರ್ಗದರ್ಶನ ಎಲ್ಲವನ್ನು ನೀಡೋದ್ರ ಮಟ್ಟಿಗೆ ಬೆಳೆದಿದ್ದೇವೆ ನಾವು ಕೂಡ ಭಾರತೀಯರು. ಕಷ್ಟ ಇದೆ ಅಂತ ಗೊತ್ತು, ಆದರೆ ಶಿಖರನೂ ಇದೆ ಅನ್ನೋದನ್ನು ಮರಿಬಾರ್ದು ಅಂತ ಹೇಳಿ ಈ ನಮ್ಮ ಜೀವನದ ಎವರೆಸ್ಟ್ ಕೂಡ ಹತ್ತೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಅಂದರೆ ನಿಜವಾದ ಎವರೆಸ್ಟ್ ಅಲ್ಲದೆ ಹೋದರೂ ನಮ್ಮ ಜೀವನದಲ್ಲೂ ಎಷ್ಟೋ ಎವರೆಸ್ಟ್ ಥರ ಕಷ್ಟಗಳಿರುತ್ತೆ, ಅದನ್ನೆಲ್ಲ ಏರಿ ಮೀರಿ ಸಾಧನೆಗೈಲೇಬೇಕು ಅನ್ನುವಂತಹ ಒಂದು ಸ್ಫೂರ್ತಿಯನ್ನು ನಮ್ಮೆಲ್ಲರಿಗೂ ತುಂಬಿದವರು. ಇನ್ನು ಅರುಣಿಮಾ ಸಿನ್ಹಾ ಅನ್ನೋರು ಕಾಲನ್ನು ಕಳೆದುಕೊಂಡಿದ್ರು ಕೂಡ 2013ರಲ್ಲಿ ಎವರೆಸ್ಟ್ ಏರಿದ ಮೊದಲ ವಿಕಲಚೇತನ ಮಹಿಳೆ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾದರು. ಸಂತೋಷ್ ಯಾದವ್ ಅನ್ನೋರು 2 ಬಾರಿ ಏರಿದ ಮೊದಲ ಮಹಿಳೆ, 1992 ಹಾಗೂ 1993ರಲ್ಲಿ 2 ಬಾರಿ ಎವರೆಸ್ಟನ್ನು ಏರಿದವರು. ಇನ್ನು ಅಂಶು ಜಮ್ಸೆನ್ಸಾ 5 ದಿನದಲ್ಲಿ 2 ಬಾರಿ ಏರಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಎವರೆಸ್ಟ್ ಇರೋದು ಕಾಲಿನ ಬಲದಿಂದ ಅಲ್ಲ, ಮನಸ್ಸಿನ ಬಲದಿಂದ ಅನ್ನೋದು ಈ ಸಾಧನೆಗೈದ ವ್ಯಕ್ತಿಗಳ ಅಂಬೋಣ. ಅಲ್ಲಿ ಹೋದವರು ನಾವು ಏನೇನು ನೆನಪಿಟ್ಕೊಳ್ಬೇಕು, ಈ ಟ್ರೆಕ್ಕಿಂಗ್ ಎವರೆಸ್ಟ್ ಒಂದೇ ಇಲ್ಲ, ಯಾವುದೇ ರೀತಿಯ ಪರ್ವತಾರೋಹಣಕ್ಕೆ ಹೋದಾಗಲೂ ಕೂಡ ನಾವು ಏನು ನೆನ್ಪಿಟ್ಕೊಳ್ಬೇಕು ಅಂತಂದರೆ ಅದು ಪ್ರಕೃತಿಯ ಮಡಿಲಿಗೆ ಸೇರಿದಂಥ ಸ್ಥಳ, ನಾವು ಅಲ್ಲಿ ಗೆಸ್ಟ್ಗಳು ಅಷ್ಟೇ. ಹಾಗಾಗಿ ಖಂಡಿತವಾಗ್ಲೂ ಇದೆಲ್ಲವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು, ಪ್ಲಾಸ್ಟಿಕ್ಕನ್ನು ಕಡಿಮೆ ಬಳಸಬೇಕು, ಯಾಕೆಂದರೆ ಎವರೆಸ್ಟ್ಗೂ ಕೂಡ ತೊಂದರೆ ಆಗ್ತಾ ಇದೆ, ಮೊದಲಿದ್ದ ಹಾಗೆ ಇಲ್ಲ ಅದು. ಹಾಗಾಗಿ ಇದೆಲ್ಲವನ್ನು ಸ್ವಲ್ಪ ಗಮನ ಕೊಟ್ಟು ಕಾಳಜಿ ವಹಿಸಿದರೆ ಖಂಡಿತವಾಗ್ಲೂ ನಮ್ಮ ಮುಂದಿನ ಈ ಒಂದು ಪೀಳಿಗೆ ಕೂಡ ಏರೋದಕ್ಕೆ ಅವಕಾಶ ಆಗುತ್ತೆ. ಎಸ್, ಮನುಷ್ಯನ ಛಲಕ್ಕೆ ಆಕಾಶವೇ ಮಿತಿಯಲ್ಲ ಅಂದು ತೋರಿಸಿದಂತಹ ದಿನ ಇಂದು ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನ. ಅಲ್ಲಿನ ಶೆರ್ಪಾಗಳು ಇಂದಿಗೂ ಕೂಡ ಎಲ್ಲರಿಗೂ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅವರ ತ್ಯಾಗವನ್ನು, ಮಾರ್ಗದರ್ಶನವನ್ನು ನೆನೆಯುವಂಥ ದಿನ ಕೂಡ ಇಂದು. ಎಸ್, ಇಂಟರ್ನ್ಯಾಷನಲ್ ಎವರೆಸ್ಟ್ ಡೇ. ಹಾಗಾಗಿ ಒಂದಷ್ಟು ಮಾತು ಜೊತೆಗೆ ಹಾಡುಗಳು ನಿಮಗಾಗಿ ಪ್ರಸಾರವಾದವು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸದ ಭಾಗವಾಗಿ ಇಂದು ಬೆಂಗಳೂರಿಗೆ ಆಗಮಿಸಿದರು. ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಇತರ ಗಣ್ಯರು ಆತ್ಮೀಯವಾಗಿ ಬರಮಾಡಿಕೊಂಡರು. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನವದೆಹಲಿಯಲ್ಲಿ ಬುಡಕಟ್ಟು ಭದ್ರತಾ ವೇದಿಕೆ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬುಡಕಟ್ಟು ಸಮುದಾಯದ ಏಳಿಗೆಗಾಗಿ ಪ್ರತಿನಿಧಿಗಳು ಹೊಂದಿರುವ ಸಮರ್ಪಣಾ ಭಾವದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಜನರಲ್ ಅಮೆರಿಕ ಭಾರತ ಕಾರ್ಯತಂತ್ರದ ಪಾಲುದಾರಿಕೆ ವೇದಿಕೆಯ ಸಹಯೋಗದೊಂದಿಗೆ ಈ ದುಂಡು ಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು MyGOV.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನ. ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ಅವರಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿಗಳು, ಒಬ್ಬ ದಾರ್ಶನಿಕ ನಾಯಕರಾಗಿದ್ದ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಗ್ರಾಮೀಣ ಭಾರತದ ಉನ್ನತಿಗಾಗಿ ತಮ್ಮ ಜೀವನವನ್ನು ಮುಡುಪಾಕಿಟ್ಟಿದ್ದರು ಎಂದು ಹೇಳಿದ್ದಾರೆ. ಹಾಂಕಾಂಗ್ನಲ್ಲಿ ನಿನ್ನೆ ಆರಂಭವಾದ 20 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮೊದಲ ದಿನವೇ ಭಾರತದ ಯುವ ಓಟಗಾರ್ತಿ ನಿಪಮ್ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 10:02:40.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇಂದಿನ ಹಳೆ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಪಿ ಬಿ ಶ್ರೀನಿವಾಸ್ ಅವರ ಡುಯೆಟ್ ಹಾಡುಗಳು ಪ್ರಸಾರವಾಗ್ತಾ ಇದೆ. ಮೊದಲಿಗೆ ಪಿ ಸುಶೀಲಾ ಅವರ ಜೊತೆ ಹಾಡಿದಂತಹ ಗೀತೆಯನ್ನು ಕೇಳಿದ್ರಿ. ಈಗ ಎಸ್ ಜಾನಕಿ ಅವರ ಜೊತೆ ಹಾಡಿರುವಂತಹ ಹಾಡು ಜೋಪಾನ ಕಂಡೋರ ಕಣ್ಣು ತಾಕೀತು ಅನ್ನುವಂಥ ಹಾಡಿದು, ಮಾಲತಿ ಮಾಧವ ಚಿತ್ರದ್ದು. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ.

ಪಿ ವಿ ಶ್ರೀನಿವಾಸ್ ಅವರ ಡುಯೆಟ್ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಎಲ್ಲರ ಈಶ್ವರಿಯವರೊಂದಿಗಿನ ಹಾಡು ಈಗಷ್ಟೇ ಪ್ರಸಾರವಾಯಿತು, ಲಗ್ನ ಪತ್ರಿಕೆ ಚಿತ್ರದ ಹಾಡು. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ರು, ವಿಜಯಭಾಸ್ಕರ್ ಅವರ ಸಂಗೀತ ಇತ್ತು. ಇದಕ್ಕೂ ಮುಂಚೆ ಪ್ರಸಾರವಾದಂಥ ಹಾಡು ಮೃತ್ಯು ಪಂಜರದಲ್ಲಿ ಗೂಢಾಚಾರಿ 555 ಚಿತ್ರದ ಹಾಡು ಪ್ರಸಾರವಾಯಿತು. ಪಿ ವಿ ಶ್ರೀನಿವಾಸ್ ಅವರ ಜೊತೆ ಬೆಂಗಳೂರು ಲತಾ ಅವರು ಹಾಡಿದರು. ಕಾಮನ ಬಿಲ್ಲಿಂದಿಳಿದು ಅನ್ನುವಂಥ ಹಾಡು ಇದು. ವಿಜಯನರಸಿಂಹ ಗೀತೆಯನ್ನು ಬರೆದಿದ್ರೆ ಸತ್ಯಂ ಅವರ ರಾಗ ಸಂಯೋಜನೆ ಈ ಹಾಡಿಗಿತ್ತು. ಚೆಲುವ ತುಂಬಿನಿಂದ ಭೂರಮೆ, ಗೀತಾ ಎಚ್ ಪಿ ಅವರ ಧ್ವನಿ ಇದೆ. ಪಿ ಬಿ ಶ್ರೀನಿವಾಸ್ ಅವರ ಜೊತೆಗೆ ಮಂಗಳ ಚಿತ್ರದ ಹಾಡಿದು. ಹಂಸಲೇಖ ಗೀತೆಯನ್ನು ಬರೆದಿದ್ದಾರೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ.

ಮುದ್ದು ಮೀನಾ ಚಿತ್ರದ ಹಾಡನ್ನ ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಅವರ ಜೊತೆ ಡ್ಯೂಯೆಟ್ ಸಾಂಗ್ಗಳನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಪಿ ಸುಶೀಲಾ, ಎಸ್ ಜಾನಕಿ, ಹಾಗೆಯೇ ಬೆಂಗಳೂರು ಲತಾ, ಗೀತಾ ಎಚ್ ಪಿ ಇವರೆಲ್ಲರ ಜೊತೆ ಹಾಡುಗಳಾದವು. ಈಗ ಬಿ ಕೆ ಸುಮಿತ್ರ ಅವರ ಜೊತೆ ಒಂದು ಕೂಡ ಹಾಡನ್ನು ಕೇಳಿದ್ರಿ. ಸೋರಟ್ ಅಶ್ವಥ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು ಈ ಹಾಡಿಗೆ. ಮುದ್ದು ಮೀನಾ ಚಿತ್ರದ ಹಾಡಾಗಿತ್ತು ಅದು. ಅದು ಯಾವುದು, ಓ ಗೆಳತಿ ನನ್ನ ಮನಸ್ಸಿನ ಅನ್ನುವಂಥ ಶೀರ್ಷಿಕೆ ಇತ್ತಲ್ಲ ಆ ಹಾಡು. ಈಗ ದಿನ ದಿನ ಅನ್ನುವಂಥ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ಬೂದಿ ಮುಚ್ಚಿದ ಕೆಂಡ ಚಿತ್ರದ ಹಾಡಿದು. ವಾಣಿ ಜಯರಾಮ್ ಅವರ ಧ್ವನಿ ಈ ಹಾಡಿನಲ್ಲಿ ಪಿ ಬಿ ಶ್ರೀನಿವಾಸ್ ಅವರ ಜೊತೆಗಿದೆ. ದೊಡ್ಡರಂಗೇಗೌಡ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕೆಬಿ ಶ್ರೀನಿವಾಸ್ ಅವರ ಡುಯೆಟ್ ಹಾಡುಗಳನ್ನು ಕೇಳ್ತಾ ಇದ್ದೀರಲ್ಲ, ಸೂಲಮಂಗಲಂ ರಾಜಲಕ್ಷ್ಮಿ ಅವರ ಧ್ವನಿಯಲ್ಲಿರುವಂತಹ ಶ್ರೀಕೃಷ್ಣ ದೇವರಾಯ ಚಿತ್ರದ ಒಂದು ಹಾಡು ಕೂಡ ಕೇಳಿದ್ರಿ. ವಿಜಯನರಸಿಂಹ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಇನ್ನು ಜ್ಯೋತಿಯವರ ಜೊತೆ ಒಂದು ಹಾಡನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಅವರು, ಬಾಂಧವ್ಯ ಚಿತ್ರಕ್ಕಾಗಿ ಸೋರಟ್ ಅಶ್ವಥ್ ಅವರ ರಚನೆ, ಆರ್ ರತ್ನ ಅವರ ಸಂಗೀತ ಇದೆ.

ನೀನು ನಾನು ಒಂದಾದೇವು ಅನ್ನುವಂತ ಹಾಡು ಕೇಳಿದ್ರಲ್ಲ, ದುಡ್ಡೆ ದೊಡ್ಡಪ್ಪ ಚಿತ್ರದ ಹಾಡಿದು. ಪಿ ವಿ ಶ್ರೀನಿವಾಸ್ ಅವರ ಜೊತೆ ರೇಣುಕಾ ಅವರ ಧ್ವನಿ ಇತ್ತು. ವಿಜಯ ನರಸಿಂಹ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು ಈ ಹಾಡಿಗೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಬಹಳಷ್ಟು ಹಾಡುಗಳನ್ನು ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್ ಅವರು. ಅದರಲ್ಲಿ ಒಂದು ಅಂತಂದರೆ ಶಂಕರ್ ಗುರು ಚಿತ್ರಕ್ಕಾಗಿ ಹಾಡಿದಂತಹ ಈ ಹಾಡು. ಚಿವುದೇ ಶಂಕರ್ ಗೀತೆಯನ್ನು ಬರೆದಿದ್ದಾರೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ.

ಬೆಟ್ಟದ ಕಳ್ಳ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಗೂ ಜಮುನಾ ರಾಣಿ ಅವರ ಧ್ವನಿಯಲ್ಲಿ ಇರುವಂತಹ ಹಾಡುಗಳನ್ನ ಕೇಳಿದ್ರಿ. ಇದು ಜಿಕ್ಕಿ ಅವರ ಜೊತೆ ಹಾಡಿರುವಂತಹ ಹಾಡು ಮಣ್ಣಿನ ಮಗಳು ಚಿತ್ರದ್ದು.

ಪಿ ಬಿ ಶ್ರೀನಿವಾಸ್ ಅವರ ಡ್ಯುಯೆಟ್ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಎ ಪಿ ಕೋಮಲ್ ಅವರ ಜೊತೆ ಹಾಡಿದಂತಹ ಹಾಡಿದು ರಾಣಿ ಹೊನ್ನಮ್ಮ ಚಿತ್ರದ ಕೂರಾಸಿಯವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಈ ಹಾಡನ್ನ ಕೇಳಿದ್ರಿ.

ಮತ್ತೊಮ್ಮೆ ಕೇಳಿ ರಾಣಿ ಹೊನ್ನಮ್ಮ ಚಿತ್ರದ ಹಾಡು ಈಗಷ್ಟೇ ಪ್ರಸಾರವಾಗ್ತಾ ಇದೆ. ಎಪಿ ಕೋಮಲಾ ಅವರ ಧ್ವನಿಯಲ್ಲಿದೆ, ಕುರಾಸಿಯವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಹಾಡನ್ನು ಕೇಳಿ. ಇದಕ್ಕೂ ಮೊದಲು ಮಣ್ಣಿನ ಮಗಳು ಚಿತ್ರಕ್ಕಾಗಿ ಜಿಕ್ಕಿ ಅವರ ಜೊತೆ ಹಾಡಿದವರು ಪಿ ಬಿ ಶ್ರೀನಿವಾಸ್.

ಸ್ನೇಹಿತರೆ, ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಪಿ ಬಿ ಶ್ರೀನಿವಾಸ್ ಅವರ ಡುಯೆಟ್ ಹಾಡುಗಳನ್ನು ಕೇಳ್ತಾ ಇದ್ರಿ. ಈ ಹಾಡು ಎಸ್ ಪಿ ಶೈಲಜಾ ಅವರ ಜೊತೆ ಹಾಡಿದಂತಹ ಹಾಡಿದು. ಎಸ್ ಕೆ ಕರೀಂ ಖಾನ್ ಅವರ ರಚನೆ, ಮಖ್ಮುಂತಾಜ್ ಅವರ ರಾಗ ಸಂಯೋಜನೆ ಈ ಹಾಡಿಗಿತ್ತು. ಇಂದಿನ ಈ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಎಲ್ಲರೊಂದಿಗೂ ಶಾಂತಿ ಸಹಬಾಳ್ವೆಯಿಂದ ಜೀವಿಸುವುದೇ ನಿಜವಾದ ಭಕ್ತಿ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆಯುತ್ತಿರುವ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಸಂಸ್ಥಾಪಕ ಶ್ರೀ ಶ್ರೀ ರವಿಶಂಕರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ 75 ವರ್ಷಗಳ ಶೈಕ್ಷಣಿಕ ಸೇವೆಯ ಸ್ಮರಣಾರ್ಥ ಇಂದು ಮಧ್ಯಾಹ್ನ ಆಯೋಜಿಸಲಾಗಿರುವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾ ವಹಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ಅತ್ಯಾಧುನಿಕ ಕ್ಯಾಮೆರಾಗಳನ್ನು ಅರಣ್ಯ ಇಲಾಖೆ ಅಳವಡಿಸಿದೆ. ಇಂದು ಅಂತಾರಾಷ್ಟ್ರೀಯ ಮೌಂಟ್ ಎವರೆಸ್ಟ್ ದಿನ. 1953 ಮೇ 29ರಂದು ನ್ಯೂಜಿಲೆಂಡ್ ಪರ್ವತಾರೋಹಿ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶೆರ್ಪಾ ತೇನ್ಸಿಂಗ್ ನೋರ್ಗೆ ಅವರ ಮೌಂಟ್ ಎವರೆಸ್ಟ್ ಯಶಸ್ವಿ ಚಾರಣವನ್ನು ಇಂದು ಸ್ಮರಿಸಲಾಗುತ್ತದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಇಂದಿನಿಂದ ಮೇಘಾಲಯಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಯುವ ವ್ಯವಹಾರಗಳು, ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಪರಿಶೀಲನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಮತ್ತು ಇತರ ಪಾಲುದಾರ ವಿಶ್ವವಿದ್ಯಾಲಯಗಳ ಪದವಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಯುವ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ CUET UG 2026 ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ ಮತ್ತು ಪ್ರವೇಶ ಪತ್ರಗಳನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಬಿಡುಗಡೆ ಮಾಡಿದೆ. ದೆಹಲಿ, ಹರಿಯಾಣ ಮತ್ತು ಚಂಡೀಗಢದ ಕೆಲವು ಭಾಗಗಳಲ್ಲಿಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ರೆಡ್ ಅಲರ್ಟ್ ಘೋಷಿಸಿದೆ. ಕಳೆದ March 28ರಿಂದ ನಡೆಯುತ್ತಿರುವ IPL T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಂಟೆ ತಲುಪಿದ್ದು ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

11:30 ಎಂದಿನಂತೆ ಕಲಾ ಭಾರತಿ 12:05 ಕೇಳಿ ಕಾರ್ಯಕ್ರಮ ಕರೆಗೊಂದು ಹಾಡು. ಇನ್ನು 1:20 ಶುಕ್ರವಾರದ ವಿಶೇಷ ಗೇಮ್ ಶೋ ಸಿನಿ ಕ್ವಿಸ್, 2:15 ನಮ್ಮ ನಿಮ್ಮ ಮಾತು ಸ್ಪಂದನ, 2:40 ಒಂದೇ ಚಿತ್ರದ ಹಾಡುಗಳನ್ನು ಕೇಳೋಣ ಚಿತ್ರತಾನ ಕಾರ್ಯಕ್ರಮದಲ್ಲಿ, 3:00 ಎಂದಿನಂತೆ ಹಿಂದಿ ಕಾರ್ಯಕ್ರಮಗಳನ್ನು ಕೇಳುವಿರಿ, ಇನ್ನು 4:00 ಪರಿಮಳ. ಇದರೊಂದಿಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡದಲ್ಲಿ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳುವಿರಿ ಸ್ನೇಹಿತರೆ.

0: ಸಾರಿ.
1: ಮೊದಲನೆಯದಾಗಿ ಸಿದ್ಲಿಂಗು ಚಿತ್ರದ ಹಾಡನ್ನು ಜೆ ಅನೂಪ್ ಸಲೀನ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಅರಸು ಅಂಧಾರೆ ಅವರ ಸಾಹಿತ್ಯಕ್ಕೆ ಜೆ ಅನೂಪ್ ಸಲೀನ್ ಅವರ ಸಂಗೀತ ಸಂಯೋಜನೆಯಲ್ಲಿತ್ತು. ಎರಡನೆಯದಾಗಿ ಕೇಳಿದ ಹಾಡು ಲ್ಯಾಂಡ್ ಲಾರ್ಡ್ ಚಿತ್ರದ್ದಾಗಿತ್ತು. ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರು ಧ್ವನಿಯಾಗಿದ್ದಂತಹ ಹಾಡಿಗೆ ಸಾಹಿತ್ಯ ನೀಡಿದ್ರು. ಯೋಗರಾಜ್ ಭಟ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ಬಿ ಅಜನೀಶ್ ಲೋಕನಾಥ್. ಮುಂದಿನ ಹಾಡು ಕಲ್ಟ್ ಚಿತ್ರದಿಂದ ದರ್ಶನ್ ಮೇಲವಂಕಿ ಹಾಗೂ ಲಹರಿ ಮಹೇಶ್ವರ ಧ್ವನಿಯಲ್ಲಿ ಅನಿಲ್ ಕುಮಾರ್.

ಮಾಕ್ಟೇಲ್ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಿ. ಲವ್ ಮಾಕ್ಟೇಲ್ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಿ. ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡು.

ಪುಷ್ಪ ಭಾಗ ಎರಡು ಚಿತ್ರದ ಹಾಡನ್ನ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ವರದರಾಜ್ ಚಿಕ್ಕಬಳ್ಳಾಪುರ ಮತ್ತು ಸಿಜು ತರೂರ್ ಅವರ ಸಾಹಿತ್ಯಕ್ಕೆ ದೇವಿಶ್ರೀ ಪ್ರಸಾದ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದರು.

ಕೇಳ್ತಾ ಇದ್ದೀರಿ ಕನಸೊಂದು ಶುರುವಾಗಿದೆ ಚಿತ್ರದ ಹಾಡನ್ನ ರಾಜೇಶ್ ಕೃಷ್ಣ ಅವರ ಧ್ವನಿಯಲ್ಲಿ, ಸಾಹಿತ್ಯ ಸಿಂಪಲ್ ಸುನಿ, ಸೂರಜ್ ಚಾಯ್ಸ್ ಅವರ ಸಂಗೀತ ಸಂಯೋಜನೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: ಆಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಇನ್ನೀಗ ಕಾರ್ಯಕ್ರಮ ಕಲಾಭಾರತಿ. ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂಥ ಕಲಾವಿದರ ಕುರಿತಾದ ಕಾರ್ಯಕ್ರಮ ಕಲಾಭಾರತಿ. ಗಾಯಕರು, ಚಿತ್ರ ನಿರ್ದೇಶಕರು, ಸಂಗೀತ ನಿರ್ದೇಶಕರಿಗೆ ನಮನವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಕಲಾಭಾರತಿ. ವಿವಿಧ ಭಾರತಿಯಲ್ಲಿ ಈ ಹೊತ್ತು ಕಲಾಭಾರತಿ. ಯಾರ ಕುರಿತಾದ ಕಲಾಭಾರತಿ ಇವತ್ತು? ಒಬ್ಬ PhD ಪದವೀಧರ ವೆಸ್ಟರ್ನ್ ಶೈಲಿಯ ಮ್ಯೂಸಿಕನ್ನು ತಂದು ಕನ್ನಡದ ಸೂಪರ್ ಮೆಲೋಡಿಗಳಾದ ಗಗನವೇ ಬಾಗಿ, ಮೊದಲ ಮಳೆಯಂತೆ ಹಾಡುಗಳನ್ನು ನೀಡಿದ್ದು ಇವರ ಹೆಗ್ಗಳಿಕೆ. ಯಾರಿವರು? ಹೌದು, ಇವರೇ ಜೆಸ್ಸಿ ಗಿಫ್ಟ್. ತಮ್ಮ ಅಮೋಘ ಕಂಠಸಿರಿಯಿಂದ ಕನ್ನಡದ ಮನೆ ಮನಗಳಲ್ಲಿ ಧ್ವನಿಯಾಗಿದ್ದಾರೆ. ಜೆಸ್ಸಿ ಗಿಫ್ಟ್ ಅವರ ಕುರಿತಾಗಿ ಇನ್ನಷ್ಟು ಮಾತಾಡ್ತಾ ಇವತ್ತಿನ ಕಲಾಭಾರತಿಯಲ್ಲಿ ಅವರದೇ ಚಿತ್ರದ ಹಾಡುಗಳನ್ನು, ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂಥ ಹಾಡುಗಳನ್ನು ಕೂಡ ಕೇಳ್ತಾ ಸಾಗೋಣ ಸ್ನೇಹಿತರೆ. ಈಗ ಕೇಳಿ ಹುಡುಗಾಟ ಚಿತ್ರದ ಹಾಡನ್ನು ಜೆಸ್ಸಿ ಗಿಫ್ಟ್ ಹಾಗೂ ವಸುಂಧರಾ ದಾಸ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಜೆಸ್ಸಿ ಗಿಫ್ಟ್.

0: ಕವಿರಾಜ್ ಅವರ ಸಾಹಿತ್ಯವಿದ್ದಂತಹ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ರು ಜಸ್ಸಿ ಗಿಫ್ಟ್ ಅವರು. ಮೈನಾ ಚಿತ್ರದ ಹಾಡಿಗೆ ಧ್ವನಿಯಾಗಿದ್ರು ಸೋನು ನಿಗಮ್. ಕೇರಳದ ತಿರುವನಂತಪುರಂನಲ್ಲಿ 1975 ನವೆಂಬರ್ 27 ಜಸ್ಸಿ ಗಿಫ್ಟ್ ಅವರ ಜನನ ಆಗುತ್ತೆ. ತದನಂತರ 2002 ಇಲ್ಲಿ ತನಕ ಸಕ್ರಿಯರಾಗಿ ಸಂಗೀತ ಸಂಯೋಜನೆ ಗಾಯನ ಎಲ್ಲ ಕ್ಷೇತ್ರಗಳಲ್ಲೂ ಸಕ್ರಿಯರಾಗಿ ಜಸ್ಸಿ ಗಿಫ್ಟ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಮಲಯಾಳಂನಲ್ಲಿ ಫಾರ್ ದ ಪೀಪಲ್ ಅನ್ನೋ ಚಿತ್ರದಲ್ಲಿರುವಂತಹ ಲಜ್ಜಾವತಿಯೇ ಹಾಡಿದೆಯಲ್ಲ, ಆಗಲೇ ಮಂದಾಕಿನಿಯೇ ಹಾಡುವಂತಲ್ಲ, ಅದು ಅದರ ರೀಮೇಕ್. ಆ ಹಾಡು ಬಿಡುಗಡೆಯಾದ ದಿನದಂದು ರಾತ್ರಿ ಜಗತ್ ಪ್ರಸಿದ್ಧರಾಗ್ತಾರೆ. ಅಲ್ಲಿಂದ ಜಸ್ಸಿ ಗಿಫ್ಟ್ ಅವರ ಸಂಗೀತದ ಪಯಣ ಆರಂಭಗೊಳ್ಳುತ್ತೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ಈಗ ಕಿಳಿ ಸುಂಟ್ರಗಾಳಿ ಚಿತ್ರದ ಹಾಡನ್ನ ಜಸ್ಸಿ ಗಿಫ್ಟ್ ಅವರ ಧ್ವನಿಯಲ್ಲಿ ಹಾಗೂ ಅನುರಾಧ ಶ್ರೀರಾಮ್ ಅವರು ಜೊತೆಯಾಗಿದ್ದಾರೆ. ರಂಗನಾಥ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡು.

ತಮ್ಮ ಅಮೋಘ ಕಂಠಸರಿಯಿಂದ ಚಿತ್ರ ರಂಗದಲ್ಲಿ ಹೆಸರು ಮಾಡಿರುವಂತಹ ಜೆಸ್ಸಿ ಗಿಫ್ಟ್ ಅವರ ಕುರಿತಾಗಿ ಇವತ್ತಿನ ಕಲಾಭಾರತಿಯಲ್ಲಿ ಮಾತಾಡ್ತಾ ಸಾಕ್ತಾ ಇದ್ವಿ ಸ್ನೇಹಿತರೆ. ಇವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಹಾಡುಗಳು ಯಾವ್ಯಾವು ಅಂತ ನೋಡೋದಾದರೆ, ಹುಡುಗಾಟ ಚಿತ್ರದ ಏನೋ ಒಂಥರ, ಮಂದಾಕಿನಿ ಹಾಗೆ ಒಮ್ಮೊಮ್ಮೆ ಹೀಗೂ, ಇನ್ನು ಸಂಜು ವೆಡ್ಸ್ ಗೀತ ಚಿತ್ರಕ್ಕೂ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಹಾಗೆಯೇ ಮೈನಾ ಮೈನಾ ಚಿತ್ರದ ಗೀತೆಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಇನ್ನು ಶೈಲು ಹಾಗೆ ಉಪೇಂದ್ರ ಅವರ ಗಾಡ್ ಫಾದರ್ ಚಿತ್ರಕ್ಕೂ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ ಇದೆ. ಮುಂದೆ ಕೇಳಿ ಸಂಜು ವೆಡ್ಸ್ ಗೀತ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ.

ಸ್ವರಮಾಂತ್ರಿಕ ಜೆಸ್ಸಿ ಗಿಫ್ಟ್ ಅವರ ಕುರಿತಾಗಿ ಕಲಾಭಾರತಿಯಲ್ಲಿ ಮಾತಾಡ್ತಾ ಇದ್ವಿ ಸ್ನೇಹಿತರೆ. ಐಸಾ ಗಿಫ್ಟ್ ಇಸ್ರೇಲ್ ಮತ್ತು ರಾಜಮ್ಮ ಅವರ ಮಗನಾಗಿ ಜನಿಸಿದ ಜೆಸ್ಸಿ ಗಿಫ್ಟ್ ಅವರಿಗೆ ಬಾಲ್ಯದಿಂದ ಕೂಡ ಸಂಗೀತದಲ್ಲಿ ಬಹಳನೇ ಆಸಕ್ತಿ. ಪಾಶ್ಚಿಮಾತ್ಯ ಸಂಗೀತ ಅದು ಅವರನ್ನು ಬಹಳನೇ ಪ್ರಭಾವಗೊಂಡಿತ್ತು. ಇಳೆಯರಾಜ ಹಾಗೂ ಫ್ರೆಡ್ಡಿ ಮರ್ಕ್ಯೂರಿ ಅವರನ್ನು ತೀರಾ ಚಿಕ್ಕಂದಿನಿಂದಲೇ ಅವರು ಅನುಸರಿಸ್ತಾ ಇದ್ರು. ಚಿಕ್ಕ ವಯಸ್ಸಿನಿಂದ ಪಾಶ್ಚಿಮಾತ್ಯ ಪಿಯಾನೋದಲ್ಲಿ ಪಾಠಗಳನ್ನು ಕಲಿತಾ ಸ್ಥಳೀಯ ಬ್ಯಾಂಡ್ಗಳಲ್ಲಿ ಹಾಡುಗಳನ್ನು ಹಾಡ್ತಾ ಕೀಬೋರ್ಡನ್ನು ನುಡಿಸ್ತಾ ಇದ್ರು ಜೆಸ್ಸಿ ಗಿಫ್ಟ್ ಅವರು. ನಿರ್ದೇಶಕ ಜಯರಾಜ್ ಅವರ ಮಾರ್ಗದರ್ಶನದಲ್ಲಿ ಸಂಗೀತ ಚಲನಚಿತ್ರ ಸಂಗೀತ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾರೆ.

ಜೆಸ್ಸಿ ಗಿಫ್ಟ್ ಅವರು. ಒಬ್ಬ ಗಾಯಕರಾಗಿ ಹೈ ಎನರ್ಜಿ ಮಾಸ್ಗಳ ಹಾಡುಗಳನ್ನು ಹಾಡ್ತಾ, ಸಂಗೀತ ನಿರ್ದೇಶಕರಾಗಿ ಅತ್ಯಂತ ಮಧುರವಾದ ಮೆಲೋಡಿ ಹಾಡುಗಳನ್ನು ಕೊಟ್ಟ ಜೆಸ್ಸಿ ಗಿಫ್ಟ್ ಅವರ ಪ್ರತಿಭೆ ನಿಜಕ್ಕೂ ಅದ್ಭುತ. ಕಲಾಭಾರತಿಯ ಕೊನೆಯ ಹಾಡನ್ನು ಕೇಳೋಣ. ಹುಡುಗಾಟ ಚಿತ್ರದ ಹಾಡು, ಶಾನ್ ಅವರ ಧ್ವನಿಯಲ್ಲಿ. ಶ್ರೇಯಾ ಘೋಷಾಲ್ ಕೂಡ ಜೊತೆಯಾಗಿದ್ದಾರೆ. ಸಾಹಿತ್ಯ ಕವಿರಾಜ್, ಸಂಗೀತ ಸಂಯೋಜನೆ ಜೆಸ್ಸಿ ಗಿಫ್ಟ್.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು MyGOV.in ಜಾಲತಾಣ ಅಥವಾ 1800

0: 7800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನವಾಗಿದೆ. ರಾತ್ರಿ 11:45 ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಉಪರಾಷ್ಟ್ರಪತಿಯವರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತಿಸಿ ಬರಮಾಡಿಕೊಂಡರು. ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉಪರಾಷ್ಟ್ರಪತಿಯವರು ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಈ ಮಧ್ಯಾಹ್ನ 12:30 ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ನಿಲೋಗಲ್ಲ ಗ್ರಾಮದಲ್ಲಿ ಮಾವು, ನಿಂಬೆ, ನೇರಳೆ ಹಾಗೂ ತೆಂಗು ಬೆಳೆ ಜೊತೆ ಜೇನು ಕೃಷಿ ಕೈಗೊಂಡು ಇಳುವರಿ ಹೆಚ್ಚಿಸಿಕೊಂಡಿದ್ದಾರೆ ಕೃಷಿಕ ಶ್ರೀನಿವಾಸ್ ಜಾಲಿಹಾಳ್. ಅವರ ತೋಟಗಾರಿಕೆ ಬೆಳೆ ಉತ್ಪಾದಕತೆ ಕುರಿತು ಜಿಲ್ಲಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ ಪಿಆರ್ ಬದರಿ ಪ್ರಸಾದ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೇನು ಕೃಷಿಯೊಂದಿಗೆ ನೈಸರ್ಗಿಕ ಮಾವು ಬೆಳೆಗೆ ಆದ್ಯತೆ ನೀಡಿರುವ ಶ್ರೀನಿವಾಸ್ ಜಾಲಿಹಾಳ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸುಮಾರು 7 ಎಕರೆ 10 ಗುಂಟೆ ನನ್ನ ಭೂಮಿ ಇದಿಲ್ಲ. ನಾನು ಮಾವು ಬೆಳೆ ಬೆಳೆದಿದ್ದೀನಿ. 850 ಇದರಲ್ಲಿ ಮಾವಿನ ಮರಗಳವ. 850 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ 4 ವೆರೈಟೀಸ್ ಹಣ್ಣು ಬರ್ತದಲ್ಲಿ. ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತಾ ಇದ್ರಾಗ. ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗೆ ಕಡಿಮೆ ಅಂತಂದ್ರೆ, ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾ ಹೊರತು ಕಡಿಮೆ ಆಗಿಲ್ಲ. ಗಿಡಗಳು ಕಾಯಿಗಳು ಭಾರಕ್ಕೆ ಬಗ್ಗಿ ಬಿಟ್ಟಾವ. ಇಲ್ಲ, ಪರಾಗಸ್ಪರ್ಶ ಮಾಡೋದ್ರಿಂದ ಹಣ್ಣು ಒಳ್ಳೆ ಇಳುವರಿಯೊಂದಿಗೆ ಬಹಳ ಸ್ವೀಟ್ ಇರ್ತದ. ಇದರಿಂದ ಜೇನುತುಪ್ಪನೂ ಬರ್ತದ, ಹಣ್ಣನ್ನು ಸ್ವೀಟ್ ಆಗ್ತಾವ, ಹಣ್ಣು ಜಾಸ್ತಿ ಆಗ್ತದ.
0: ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಇಂದು ಸಮಾರೋಪಗೊಳ್ಳಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೊಸದಿಲ್ಲಿಯಲ್ಲಿ ವಿಡಿಯೋ ಸಂವಾದದ ಮೂಲಕ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯಡಿ ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಇತ್ತೀಚೆಗೆ ಕಪ್ಪೆ ಚಿಪ್ಪು ಸಂಗ್ರಹ ಸಂದರ್ಭ ನೀರು ಪಾಲಾಗಿ ಮೃತಪಟ್ಟ 11 ಜನರ ಕುಟುಂಬಸ್ಥರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪರಿಹಾರ ಧನವನ್ನು ಹಸ್ತಾಂತರಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಇಂದು ಬೆಳಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀ ಪ್ರಿಯಾ ಸೇರಿದಂತೆ ಗಣ್ಯರು ಇದ್ದರು. ನಾಡಿದ್ದು 31ನೇ ಮೇ ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. June 1 ರಿಂದ June 30 ಒಂದು ತಿಂಗಳ ಕಾಲ ರಾಜ್ಯಾದ್ಯಂತ ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಧ್ಯೇಯದೊಂದಿಗೆ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಘಟಕ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ 2026-27 ಕನಿಷ್ಠ ವೇತನ ಕರಡು ಅಧಿಸೂಚನೆಯನ್ನು ಅಧ್ಯಯನ, ಅಭಿಪ್ರಾಯ ಕ್ರೋಢೀಕರಿಸಲು ಮತ್ತು ಸರ್ಕಾರಕ್ಕೆ ಏಕೀಕೃತ ಪ್ರಾತಿನಿಧಿಕ ಪ್ರಸ್ತಾವ ಸಿದ್ಧಪಡಿಸಲು ವಿಶೇಷ ಸಭೆ ಆಯೋಜಿಸಿದೆ. ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಚಂದ್ರವದನ ದೇಸಾಯಿ ಸಭಾಭವನದಲ್ಲಿ ಉದ್ಯಮಿಗಳು, ಕೈಗಾರಿಕಾ ಸಂಘ ಹಾಗೂ ವ್ಯಾಪಾರಸ್ಥರ ಸಭೆ ನಡೆಯಲಿದೆ. UGCET 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 12:06 ಆಗಿ ಹೋಯ್ತು. ಈಗ ಕಾರ್ಯಕ್ರಮ ಕರೆಗೊಂದು ಹಾಡು ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಬಹುದು, ನಾವು ಅದನ್ನು ಪ್ರಸಾರ ಮಾಡ್ತೇವೆ. ಆದರೆ ಕೇಳುಗರೆ, ಒಂದು ವಿಷಯ ಏನಂತಂದರೆ, ನೀವು ಕರೆ ಮಾಡಿದಾಗ ಈ ಸಂದರ್ಭ, ಈ ಕ್ಷಣ, ಆ ಗೀತೆ ನಿಮಗೆ ಯಾಕೆ ನೆನಪಾಗ್ತಾ ಇದೆ ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ, ಆಯಿತಾ? ಮತ್ತಾಗ್ತಾಡ ಕಾರ್ಯಕ್ರಮವನ್ನು ಶುರು ಮಾಡೋಣ. ನೀವು ಕರೆ ಮಾಡಬೇಕಾಗಿರುವ ನಮ್ಮ ದೂರವಾಣಿ ಸಂಖ್ಯೆ 0802226215. ಮತ್ತೊಂದು ಸಂಖ್ಯೆ 0802226397. ಮತ್ತೊಮ್ಮೆ 0802226125708 0800226397. ಕಾರ್ಯಕ್ರಮನ ಆರಂಭ ಮಾಡೋಣ ಅಲ್ವಾ? ಗಂಗಾ ಯಮುನಾ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿದ್ಯಾಸಾಗರ್ ಅವರು.

0: ನಮ್ಮ ಕೇಳುಗರು ಕರೆ ಮಾಡಿದ್ದಾರೆ ನೋಡಿ, ಬನ್ನಿ ನೋಡೋಣ ಯಾರು ಅಂತ.
1: ನರಕದ ಹಾದಿ ಹಿಡಿದು ಮತ್ತೆ
0: ನಮಸ್ತೆ,
2: ಕೆಂಪಣ್ಣ ವಾಡಪ್ಪಳ್ ಮಾತಾಡೋದು ಮೇಡಮ್.
0: ಹೇಳಿ, ನಮಸ್ಕಾರ ಕೆಂಪಣ್ಣ ಅವರೇ, ವಿವಿಧ ಭಾರತಿಗೆ ಸ್ವಾಗತ. ಹೇಳಿ, ಯಾವ ಹಾಡಿಗೆ ಕರೆ ಮಾಡಿದ್ರಿ?
2: ಚಿರ ಬಾಂಧವ್ಯ ಚಿತ್ರದ ಮೇಡಮ್. ಚೆಲುವ ಚೆಲುವ ಬೇಲೂರ ಚೆನ್ನ ಚೆಲುವ.
0: ಹೌದಾ, ನಾನು ಮೊದ್ಲಲ್ಲೇ ಹೇಳ್ದೆ, ಮೊದ್ಲಿಗೆ ಹೇಳ್ದೆ ಇವತ್ತು ಯಾವ ಹಾಡು ಯಾತಕ್ಕಾಗಿ ನೆನಪಾಯ್ತು ಅಂತ ಹೇಳ್ಬೇಕು ಅಂತ. ಹೇಳಿ, ಈ ಹಾಡು ಈ ಕ್ಷಣ ಯಾಕೆ ನೆನಪಾಯ್ತು?
2: ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ ಅವರ ಗಾಯನ ಇದೆ ಅಲ್ಲ ಮೇಡಮ್.
0: ಹೌದು,
2: ಮತ್ತ ಹಂಸಲೇಖ ಅವರದ ಸಂಗೀತ ಇದೆ, ಅದಕ್ಕೆ ನನಗೆ ಬಹಳ ಇಷ್ಟ ಆಯ್ತು ಮೇಡಮ್ ಇದು.
0: ಹೌದಾ?
2: ಹೌದು ಮೇಡಮ್.
0: ಹಾಗಾಗಿ ಅವ್ರದೆಲ್ಲ ಹಾಡುಗಳು ಬಹಳ ಕೇಳಿಸ್ತೀರಾ?
2: ಕೇಳಿಸ್ತಾ ಇರ್ತೀವಿ ಮೇಡಮ್, ಕೇಳ್ತಾ ಇರ್ತೀವಿ, ಅದಕ್ಕೆ ಇದು ಹಾಡು ಇಷ್ಟ, ಬಹಳ ಇಷ್ಟ ಆಯ್ತು ಮೇಡಮ್.
0: ಬಹಳ ಇಷ್ಟ ಆಯ್ತು, ಹಾಗಾಗಿ ಕರೆ ಮಾಡಿ ಕೇಳೋಣ ಅಂತ ಕರೆ ಮಾಡಿದ್ರಿ ಅಲ್ವಾ?
2: ಹೌದು ಮೇಡಮ್, ಚೆನ್ನಾಗಿದೆ ಮೇಡಮ್ ಈ ಹಾಡು, ಎಲ್ಲರೂ ಕೇಳ್ಬಹುದು ಮೇಡಮ್.
0: ಹೌದಾ, ಖಂಡಿತ ಪ್ರಸಾರ ಮಾಡೋಣ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.
2: ಥ್ಯಾಂಕ್ ಯು ಮೇಡಮ್, ನಮಸ್ಕಾರ.
0: ನಮಸ್ಕಾರ. ಕೇಳಿ, ಶಿರಬಾಂಧವ್ಯ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಹಾಗೂ ಅವರದೇ ಸಂಗೀತ ಸಂಯೋಜನೆಯಲ್ಲಿರುವಂತಹ ಹಾಡು.

ಮತ್ತೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ. ಯಾವ ಚಿತ್ರದ ಗೀತೆಗಾಗಿ ಕರೆ ಮಾಡಿದ್ದಾರೆ ಅಂತ ಕೇಳೋಣ. ಹಲೋ ಹಲೋ, ಸಂಪರ್ಕ ಕಡಿತಗೊಂಡಿದೆ ಅನ್ಸುತ್ತೆ. ಅವರು ಕರೆ ಮಾಡಿ, ಶಿವಪ್ರಸಾದ್ ಅವರು ಕರೆ ಮಾಡಿ ಹುಚ್ಚ ಚಿತ್ರದ ಗೀತೆಗಾಗಿ ಬೇಡಿಕೆಯನ್ನು ಇಟ್ಟಿದ್ರು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಹಾಡಿಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್.

0: ಕೆಳಗರೆ ತಾಂತ್ರಿಕ ಕಾರಣಗಳಿಂದಾಗಿ ಕರೆಗಳನ್ನು ತೆಗೆದುಕೊಳ್ಳೋದಕ್ಕೆ ಆವಾಗಲೇ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಕರೆಗಳು ಬರ್ತಾ ಇದೆ. ನೀವು ಕರೆಯನ್ನು ಮಾಡಬಹುದು 0802226257, 0802226297. ದಯಮಾಡಿ ಈ ಸಂಖ್ಯೆಗಳಿಗೆ ಕರೆಯನ್ನು ಮಾಡಿ. ಹಾಗೆ ನೀವು ಮಾತಾಡ್ತಾ ರೇಡಿಯೋದಿಂದ ದೂರ ಇರಿ, ಅಥವಾ ರೇಡಿಯೋ ವಾಲ್ಯೂಮನ್ನು ಮ್ಯೂಟ್ ಮಾಡಿ. ಇಲ್ಲಾಂದರೆ ನಾವಿಲ್ಲಿ ಮಾತನಾಡುವುದು ನಿಮಗೂ ಕೇಳೋದಿಲ್ಲ, ನಮಗೂ ಕೇಳೋದಿಲ್ಲ, ಕಷ್ಟ ಆಗುತ್ತೆ ಕೇಳುಗರೆ. ಈಗ ಒಬ್ರು ಕರೆ ಮಾಡಿದ್ದಾರೆ ನಮ್ಮ ಕೇಳುಗರು, ನೋಡೋಣ ಯಾರಂತ. ನಮಸ್ತೆ.
1: ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಲಕ್ಷ್ಮಿ ಅಂತ, ಬೆಂಗಳೂರಿಂದ.
0: ಹೇಳಿ ಲಕ್ಷ್ಮಿ ಅವರೇ.
1: ಲಕ್ಷ್ಮಿ ಸರಸ್ವತಿಯಿಂದ ಹಾಡ್ಬೇಕಿತ್ತು.
0: ಲಕ್ಷ್ಮಿ ಲಕ್ಷ್ಮಿ ಸರಸ್ವತಿ ಹಾಡನ್ನ ಕೇಳ್ತಾ ಇದ್ದಾರೆ. ಯಾಕಾಗಿ ಈ ಹಾಡು ಈ ಕ್ಷಣಕ್ಕೆ ನೆನಪಾಗ್ತಾ ಇದೆ?
1: ನಮ್ಮ ಮೊಮ್ಮಗನಿಗೆ.
0: ನಿಮ್ಮ ಮೊಮ್ಮಗನಿಗ?
1: ಸ್ವಲ್ಪ ತಿಳ್ಕೊಳ್ಳಿ ಅಂತ.
0: ಹಾಳಿಯಾಗಿ
1: ಎಲ್ಲ ಕಷ್ಟ ನಷ್ಟ ಎಲ್ಲ ಗೊತ್ತಾಗ್ಲಿ ಅಂತ.
0: ಹೌದಾ? ಏನ್ ಮಾಡ್ತಿದಾರೆ ನಿಮ್ಮ ಮೊಮ್ಮಗ?
1: ಊರಿಗೆ ಹೋಗಿ ಬರ್ತಾವ್ನ. ಇನ್ನೇನು?
0: ಎಷ್ಟು ವರ್ಷ ನಿಮ್ಮ ಮೊಮ್ಮಗನಿಗೆ?
1: 6ನೇ ವರ್ಷ ಇದು.
0: ಹೌದಾ, ಸರಿ ಆಯ್ತು. ನಿಮ್ಗೋಸ್ಕರ ಈ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.
1: ಥ್ಯಾಂಕ್ ಯು ಮೇಡಮ್.
0: ಲಕ್ಷ್ಮೀ ಸರಸ್ವತಿ ಚಿತ್ರದ ಹಾಡನ್ನ ಕೇಳಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡನ್ನ ಹಾಡಿದ್ದಾರೆ ಪಿ ಸುಶೀಲಾ.
2: ಚಿಯರ್ಸ್.

0: ಸಮಯ 12:40. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕರೆಗಳನ್ನು ಸ್ವೀಕರಿಸ್ತಾ ಇದ್ದೇವೆ. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡುವ ಸಮಯ. ನಮಸ್ತೆ ವಿವಿಧ ಭಾರತಿ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿದ್ದೀರಿ?
1: ನಾನು ಡಾಕ್ಟರ್ ಅನಂತಕುಮಾರ್ ಅರಸು ಅಂತ ಕಡಬ ಗುಬ್ಬಿದಾಲದಿಂದ ಮಾತಾಡ್ತಾ ಇದ್ದೇನೆ.
0: ಕಾರ್ಯಕ್ರಮಕ್ಕೆ ಸ್ವಾಗತ ಅನಂತಕುಮಾರ್ ಅವರೇ, ಹೇಳಿ ಯಾವ ಚಿತ್ರದ ಹಾಡಿಗಾಗಿ ಕರೆಯನ್ನ ಮಾಡಿದ್ದೀರಿ?

0: ಉಪಾಸನೆ ಚಿತ್ರದ್ದು, ಭಾರತ ಭೂಷಣ ಮಂದಿರ ಸುಂದಿರ ಅಂತ. ಸುಮಾರು 38 ವರ್ಷದ ಹಿಂದೆ ನಾನು 7-8 ಕ್ಲಾಸ್ ಓದುವಾಗ ನಮ್ಮ ಒಬ್ರು ಸ್ನೇಹಿತರಿಂದ ಆಡಿದ್ರು, ಬಹಳ ಚೆನ್ನಾಗಿ ಆಡಿದ್ರು. ಆ ಘಟನೆ ಇನ್ನು ಡಪ್ ಬರ್ತಾ ಇದೆ ನನಗೆ. ಆ ಇದ್ರಲ್ಲಿ ಇದು ನಾವೇ ಕೇಳ್ತಾ ಇದ್ದೀನಿ.
1: ಹೌದಾ, ಖಂಡಿತ ಖುಷಿ ಆಯ್ತು. ನೀವು ಕಾರಣವನ್ನು ಕೂಡ ಕೊಟ್ರಿ ಯಾಕಾಗಿ ಕೇಳ್ತಿದ್ದೀರಾ ಅಂತ, ಖುಷಿ ಆಯ್ತು. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಕರೆ ಮಾಡ್ತಾ ಇರಿ. ಧನ್ಯವಾದ.
0: ಧನ್ಯವಾದ.
1: ಉಪಾಸನೆ ಚಿತ್ರದ ಹಾಡು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಹಾಡನ್ನ ಕೇಳೋಣ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಸಾಕಷ್ಟು ಕರೆಗಳು ಬರ್ತಾ ಇದೆ. ನಮ್ಮ ಕೇಳುಗರು ಕರೆ ಮಾಡಿದ್ದಾರೆ, ನೋಡೋಣ ಯಾರಂತ. ನಮಸ್ತೆ ವಿವಿಧ ಭಾರತಿ.
3: ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಿ?
3: ನಾವು ಬೇಗೂರಿಂದ ಗೋಪಿ ಅಂತ.
2: ಗೋಪಿ ಅವ್ರು ಏನ್ ಮಾಡ್ಕೊಂಡಿದ್ದೀರಿ?
3: ನಾವು ಟೈಲರ್ ಮೇಡಮ್.
2: ಹೌದಾ, ಹಾಗಾದ್ರೆ ಬಟ್ಟೆಗಳನ್ನ ಹೊಲ್ದ್ಕೊಂಡು ಹೊಲಿತಾ ಹೊಲಿತಾ ಹಾಡನ್ನು ಕೇಳ್ಕೊಂಡು ಕಾಲ ಕಳಿತೀವಿ ಅಲ್ವಾ?
3: ಅದೇ ನಮ್ಗೆ ಇಂಪಾರ್ಟೆಂಟ್ ಮೇಡಮ್. ಈಗ ಹಾಡು ಕೇಳ್ಕೊಂಡು ಮಾಡ್ತಾ ಇರೋ ಕೆಲಸ.

0: ಗೊತ್ತಾಗೋದಿಲ್ಲ, ಮತ್ತೆ ಕೆಲಸ ಆಗೋದು ಗೊತ್ತಾಗದಿಲ್ಲ. ಚೆನ್ನಾಗಿ ಇಂಟ್ರೆಸ್ಟ್ ಕೇಳ್ಕೊಂಡು ಮಾಡ್ಕೊಂಬೋದು ಕೆಲಸ ಎಲ್ಲ.
1: ಹೌದಾ, ಸರಿ.
0: ಅದಕ್ಕೋಸ್ಕರ 24 ಬೆಳಿಗ್ಗೆ 8 ಗಂಟೆಗೆ ಆನ್ ಮಾಡಿದ್ರೆ ಸಾಯಂಕಾಲ 6 ಗಂಟೆವರೆಗೂ ಕೇಳ್ತಾರೆ ಇರ್ತೀವಿ.
1: ಒಳ್ಳೇದು ಒಳ್ಳೇದು, ಖುಷಿ ಆಯ್ತು ಕೇಳಿ. ಯಾವ ಕಾರ್ಯಕ್ರಮ ಬಹಳ ಇಷ್ಟ?
0: ನಿಮ್ಮ ವರ್ಡ್ ಇಸ್ ಗಾಡ್ ಬರ್ತೀರ, ಮತ್ತೆ ಹಳೆ ಫಿಲಮ್ ಆಗ್ತದಲ್ಲ ಅದೊಂದು ಅದೊಂದು ಅದ್ಯಾಕೆ ಮಿಸ್ ಆಗಿದಾರಲ್ಲ ಈಗ
1: ಹಳೆ
0: ಫಿಲಮ್ ಒಂದು ಬೆಳಿಗ್ಗೆ 10 ಗಂಟೆ ಹಾಕೋದು
1: ರಜತಾಂತರಂಗ. ಬದಲಾವಣೆಗಳು ಆಗತ್ತೆ ಅಲ್ವಾ, ಬದಲಾವಣೆ ಜಗತ್ತಿನ ನಿಯಮ ಅಂತ ಹೇಳ್ತಾರಲ್ಲ. ಯಾವ ಚಿತ್ರದ ಹಾಡಿಗಾಗಿ ಕರೆ ಮಾಡಿದ್ದು?
0: ಬಣ್ಣದ ಗೆಜ್ಜೆ, ಅತಿ ಮುತ್ತಿನ ಮಳೆಹನಿ ಅಂತ ರೆಕಾರ್ಡ್ ಇದೆ.
1: ಖಂಡಿತ ಪ್ರಸಾರ ಮಾಡೋಣ. ಯಾತಕ್ಕಾಗಿ ಈ ಹೊತ್ತಲ್ಲಿ ಈ ಹಾಡು?
0: ಮೇಡಮ್, ತುಂಬಾ ದಿನ ಆಯ್ತು ಮಳೆ ತುಂಬಾ ಜೋರಾಗಿ ಬಂದು, ರಾತ್ರಿ ಚೆನ್ನಾಗಾಯ್ತು ಮಳೆ, ಮತ್ತೆ ಅದಕ್ಕೆ ವಾತಾವರಣ ತುಂಬಾ ಚೆನ್ನಾಗಿದೆ ನೋಡಕ್ ಒಂಥರ ಚೆನ್ನಾಗಿದೆ ಇವಾಗ, ಅದಕ್ಕೆ ಮಾಡಿ ಕೇಳ್ಬೇಕು ಅಂತ. ಮ್ಯೂಸಿಕ್ ಚೆನ್ನಾಗಿದೆ, ಮತ್ತೆ ಅದರಲ್ಲಿ ಸಾಹಿತ್ಯ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ.
1: ತುಂಬಾ ಇಂಪಾದ ಹಾಡನ್ನ ಕೇಳಿದಿರಿ, ನಲಿಯಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಓಕೆ ಮೇಡಮ್, ಥ್ಯಾಂಕ್ ಯು.
1: ಹಾಡನ್ನ ಪ್ರಸಾರ ಮಾಡ್ತೀವಿ.
0: ಓಕೆ ಮೇಡಮ್.
1: ಬಣ್ಣದ ಗೆಜ್ಜೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಇರುವಂತಹ ಹಾಡಿಗೆ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ನೀಡಿದ್ದಾರೆ ಹಂಸಲೇಖ ಅವರು.

0: ಆಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಸಮಯ 12:55 ಆಗಿಬಿಡ್ತು. 1 ಗಂಟೆಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳೋಣ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆಗಳನ್ನು ಈ ಕ್ಷಣದಲ್ಲಿ ಸ್ವೀಕರಿಸಲಾಗ್ತಾ ಇಲ್ಲ, ಹಾಗಾಗಿ ಕೊನೆಯ ಹಾಡನ್ನು ಕೇಳೋ ಸಮಯ ಇದು. ಪ್ರೀತಿಯ ಚಿತ್ರದ ಹಾಡನ್ನು ಕೇಳೋಣ. ಸುರೇಶ್ ಪೀಟರ್ ಹಾಗೂ ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನ ಇರುವಂಥ ಹಾಡನ್ನು ಕೇಳೋಣ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮ. ಯಾರಿಗೆಲ್ಲ ಕರೆ ಸ್ವೀಕರಿಸಲಿಕ್ಕಾಗಲಿಲ್ಲ, ಯಾರದೆಲ್ಲ ಕರೆಯನ್ನು ಸ್ವೀಕರಿಸಲಿಕ್ಕಾಗಲಿಲ್ಲ, ದಯಮಾಡಿ ಕ್ಷಮಿಸಿ. ಸ್ವಲ್ಪ ತಾಂತ್ರಿಕ ಕಾರಣವಿದೆ ಇವತ್ತು, ಹಾಗಾಗಿ ನಿಮ್ಮ ಕರೆಗಳನ್ನು ತೆಗೆದುಕೊಳ್ಳಲು ಸಾಧ್ಯ ಆಗಲಿಲ್ಲ. ಸಂದೇಶಗಳು ಕೂಡ ಮಧ್ಯಾಹ್ನದ ಪ್ರಸಾರಕ್ಕೆ ಸಾಕಷ್ಟು ಬಂದಿದೆ.

0: ಗಾಳಿಗಿಂತ ದೇವರು ದೊಡ್ಡದ.
1: ಸಮಯ 1 ಗಂಟೆ ಆಗಲಿದೆ, ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದು, ರಾಜ್ಯ ಸಚಿವ ಸಂಪುಟ ವಿಸರ್ಜನೆಗೊಂಡಿರುವ ಬಗ್ಗೆ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರವಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಂಡಾಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಜನಮಾನಸದಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದ ಕಪ್ಪೆಚಿಪ್ಪು ದುರಂತದಲ್ಲಿ ಮೃತಪಟ್ಟ 11 ಮಂದಿ ಕುಟುಂಬಕ್ಕೆ ಪರಿಹಾರ ಧನವನ್ನು ಮಾಜಿ ಸಚಿವ ಮಂಕಾಳ ವೈದ್ಯ ಇಂದು ವಿತರಿಸಿದರು. ಅಂತಾರಾಷ್ಟ್ರೀಯ ವಿಶ್ವಸಂಸ್ಥೆಯ ಶಾಂತಿಪಾಲಕರ ದಿನದ ಅಂಗವಾಗಿ ಭಾರತದ

ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ವಿಶ್ವದಾದ್ಯಂತ ಸೇವೆ ಸಲ್ಲಿಸುತ್ತಿರುವ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಸಿಬ್ಬಂದಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಡೆಯಲಿರುವ ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾಳೆ ಮನೆಯಂಗಳದಲ್ಲಿ ಮಾತುಕತೆ ಹಮ್ಮಿಕೊಂಡಿದ್ದು, ಈ ತಿಂಗಳ ಅತಿಥಿಯಾಗಿ ಖ್ಯಾತ ಜನಪದ ಗಾಯಕ ಡಾ ಮಳವಳ್ಳಿ ಮಹದೇವಸ್ವಾಮಿ ಪಾಲ್ಗೊಳ್ಳಲಿದ್ದಾರೆ. ಮಾಜಿ ಸಚಿವ ವೆಂಕಟರಮಣಪ್ಪ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಅವರ ನಿಧನಕ್ಕೆ ಮಾಜಿ ಸಚಿವ ಡಾ ಜಿ ಪರಮೇಶ್ವರ್ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಹಾಂಕಾಂಗ್ನಲ್ಲಿ ನಡೆದ ಪುರುಷರ 5,000 ಮೀಟರ್ ಓಟದ ನಡಿಗೆಯಲ್ಲಿ ಭಾರತದ ನಿತಿನ್ ಗುಪ್ತಾ ಚಿನ್ನ ಗೆದ್ದಿದ್ದಾರೆ. ಮಹಿಳೆಯ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಸಾಧನಾ ರವಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಇವತ್ತು ಪಾರ್ಟಿ ಬೇಕೇ ಬೇಕು.
1: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
2: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ,
0: ಪಿಜ್ಜಾ ಪಾರ್ಟಿ.
2: ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡ್ಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
0: ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ?
1: ಕೇಳಿಸಲ್ವಾ? ನೋ ಶೇರಿಂಗ್.
3: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
4: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು, 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
7: ಸಮಯ ಆಗಿದೆ 1:05. ಬೆಳಗಿನಿಂದ ಸಾಕಷ್ಟು ಸಂದೇಶಗಳು ನಮ್ಮನ್ನ ಬಂದು ತಲುಪಿದಾವೆ. ನಿರ್ಮಲಾ ಅವರು ಗುರುಗುಂಟೆ ಪಾಳ್ಯದಿಂದ ಸಂದೇಶವನ್ನ ಕಳಿಸಿ, ಹಾಡುಗಳು ಸುಮಧುರವಾಗಿದೆ, ಎಲ್ಲ ಹಾಡುಗಳು ಸೊಗಸಾಗಿದೆ, ಇಷ್ಟವಾಯಿತು, ಪ್ರಸಾರ ಮಾಡಿದ್ದಕ್ಕಾಗಿ ನಿಲಯಕ್ಕೆ ಧನ್ಯವಾದ ಅಂತ ಹೇಳಿದ್ರೆ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸೂಪರ್ ಪ್ರೋಗ್ರಾಮ್, ನೈಸ್ ಸಾಂಗ್ಸ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಲಾಭಾರತಿ ಕಾರ್ಯಕ್ರಮಗಳಲ್ಲಿ ಜೆಸಿ ಅವರ ಹಾಡುಗಳು ಬಹಳನೇ ಇಷ್ಟ ಆಯಿತು ಅಂತ ಅರುಣಾ ಮೈತ್ರಿ ಅವರು ಜೆಸಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೆಂಪಣ್ಣ ಅವರು, ಕಲಾಭಾರತಿ ಕಾರ್ಯಕ್ರಮ ಬಹಳ ಇಷ್ಟ ಆಯಿತು, ಹಾಡುಗಳು ತುಂಬಾ ಮೆಚ್ಚುಗೆ ಆಯಿತು ಅಂತ ಸಂದೇಶವನ್ನು ಗಳಿಸಿದ್ದಾರೆ. ಹಾಗೆ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಜೆಸ್ಸಿ ಅವರು ನನ್ನ ಫೇವ್ರೇಟ್,

ಹಚ್ಚಿ ಸಂದೇಶವನ್ನು ಕಳುಹಿಸಿದ್ದಾರೆ. ಒಂದು ಗಂಟೆ 10 ನಿಮಿಷಕ್ಕೆ ಕೇಳೋಣ ಕನ್ನಡದಲ್ಲಿ ವಾರ್ತೆಗಳು. ಈಗ ಕೇಳಿ ಚಿತ್ರಗೀತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಇಂದು ಬೆಳಿಗ್ಗೆ ಬೆಂಗಳೂರಿನ ಹೊರವಲಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದ 45ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ನಡುವೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಶಾಂತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರಚಾರಪಡಿಸುವ ಮೂಲಕ ವಿಶ್ವಶಾಂತಿಗೆ ಕೊಡುಗೆ ನೀಡುತ್ತಿದೆ ಎಂದರು. 181 ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಗಳು ಜನಜೀವನ ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿವೆ. ಗ್ರಾಮೀಣಾಭಿವೃದ್ಧಿ, ಪರಿಸರ, ಆಧ್ಯಾತ್ಮಿಕತೆ ಹೀಗೆ ಹಲವಾರು ವಲಯಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಮಾಜ ಸುಧಾರಣೆಗೆ ಕೈಜೋಡಿಸಿದೆ ಎಂದು ತಿಳಿಸಿದರು. ಭಕ್ತಿ ಎನ್ನುವ ಚಿಂತನೆಯ ಕುರಿತು ಸಾಮಾನ್ಯ

0: ವಾಗಿ ಗೊಂದಲವಿದೆ. ಕೇವಲ ದೇವರನ್ನು ಪೂಜಿಸುವುದಷ್ಟೇ ಭಕ್ತಿಯಲ್ಲ, ಭಕ್ತಿ ಎಂದರೆ ಬದ್ಧತೆಯಾಗಿದೆ. ನಮ್ಮ ಬಗ್ಗೆ ನಾವು ಬದ್ಧತೆ ಹೊಂದಿರಬೇಕು. ಕುಟುಂಬದ ಕುರಿತಾಗಿ, ಸಮಾಜ, ದೇಶ ಹಾಗೂ ಮಾನವೀಯತೆಯ ಕುರಿತು ಹೊಂದಿರುವ ಬದ್ಧತೆಯೇ ಭಕ್ತಿಯಾಗಿದೆ. ಪ್ರತಿಯೊಬ್ಬರೊಂದಿಗೂ ಶಾಂತಿಯಿಂದ ಸಹಬಾಳ್ವೆ ನಡೆಸುವುದನ್ನು ಭಕ್ತಿ ತಿಳಿಸಿಕೊಡುತ್ತದೆ. ಜೀವಿಸುವುದು ಒಂದು ಕಲೆಯಾಗಿದ್ದು, ದಿನವೂ ಆನಂದದಿಂದ ಜೀವಿಸುವ ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್, ಆಧ್ಯಾತ್ಮಿಕ ಜ್ಞಾನವನ್ನು ಸರಳ ಭಾಷೆಯಲ್ಲಿ ತಿಳಿಸಿಕೊಡುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪ್ರಯತ್ನದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಆರ್ಥಿಕ ಪ್ರಗತಿಯೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆ ನೀಡುತ್ತಿದೆ ಎಂದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸದ ಭಾಗವಾಗಿ ಬೆಂಗಳೂರಿಗೆ ಭೇಟಿ ನೀಡಿದ್ದರು. ಇಂದು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಉಪರಾಷ್ಟ್ರಪತಿ ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟ್ರೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಬೇಕು ಎಂದು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಉಂಟಾಗುವ ವಿಳಂಬವು ದಾವೆದಾರರಿಗೆ ತುಂಬಲಾರದ ನಷ್ಟವನ್ನು ಉಂಟುಮಾಡಬಹುದು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತ್ವರಿತ ನಿರ್ಧಾರಗಳ ಅಗತ್ಯವನ್ನು ಒತ್ತಿ ಹೇಳಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಚಾಯ್ ಮಾಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠವು ಜಾಮೀನು ಅರ್ಜಿಗಳ ಮೇಲಿನ ಆದೇಶಗಳನ್ನು ಅದೇ ದಿನ ಪ್ರಕಟಿಸಬೇಕು ಮತ್ತು ಒಂದು ವೇಳೆ ಆದೇಶವನ್ನು ಕಾಯ್ದಿರಿಸಿದರೆ ಮರುದಿನವೇ ಅದನ್ನು ಪ್ರಕಟಿಸಿ ಜಾಲತಾಣಕ್ಕೆ ಅಪ್ಲೋಡ್ ಮಾಡಬೇಕು ಎಂದು ತಿಳಿಸಿದೆ. ಹಲವಾರು ಪ್ರಮುಖ ನಿರ್ದೇಶನಗಳನ್ನು ಹೊರಡಿಸಿದ ಸುಪ್ರೀಂ ಕೋರ್ಟ್ ಜಾಮೀನು ಅಥವಾ ಶಿಕ್ಷೆ ಅಮಾನತುಗೊಳಿಸುವ ಆದೇಶವನ್ನು ಪ್ರಕಟಿಸಿದ ತಕ್ಷಣವೇ ಜೈಲು ಅಧಿಕಾರಿಗಳಿಗೆ ತಲುಪಿಸಬೇಕು ಮತ್ತು ವಿಚಾರಣಾಧೀನ ಕೈದಿಯನ್ನು ಆದಷ್ಟು ಅದೇ ದಿನ ಅಥವಾ ಹೆಚ್ಚೆಂದರೆ ಮರುದಿನವೇ ಬಿಡುಗಡೆ ಮಾಡಬೇಕು ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್ ಅವರು ಇಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಮತ್ತು ತಕ್ಷಣದಿಂದ ಜಾರಿಗೆ ಬರುವಂತೆ ಸಚಿವ ಸಂಪುಟವನ್ನು ವಿಸರ್ಜಿಸಿದ್ದಾರೆ. ಆದಾಗ್ಯೂ ಹಂಗಾಮಿ ಮುಖ್ಯಮಂತ್ರಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿಯುವಂತೆ ಮತ್ತು ಹೆಚ್ಚು ಅವಧಿಯಲ್ಲಿ ಯಾವುದೇ ಕಾರ್ಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಅವರನ್ನು ಕೋರಲಾಗಿದೆ. ನಿನ್ನೆ ಲೋಕಭವನದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಜನರಲ್ ಅಮೆರಿಕ ಭಾರತ ಕಾರ್ಯತಂತ್ರದ ಪಾಲುದಾರಿಕೆ ವೇದಿಕೆಯ ಸಹಯೋಗದೊಂದಿಗೆ ಈ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಸಚಿವರು ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಸದೃಢ ಆರ್ಥಿಕ ಪ್ರಗತಿ, ಸುಧಾರಣಾ ಆಧಾರಿತ ವ್ಯಾಪಾರ ವಾತಾವರಣ ಹಾಗೂ ಜಾಗತಿಕ ಹೂಡಿಕೆದಾರರಿಗೆ ವಿಸ್ತರಿಸುತ್ತಿರುವ ಬೃಹತ್ ಅವಕಾಶಗಳ ಕುರಿತು ಉಲ್ಲೇಖಿಸಿರುವುದಾಗಿ ತಿಳಿಸಿದ್ದಾರೆ. ಪರಸ್ಪರ ಸಹಭಾಗಿತ್ವ ಮತ್ತು ಹಂಚಿಕೆಯ ಸಮೃದ್ಧಿಗಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ, ಹೂಡಿಕೆ, ನಾವೀನ್ಯತೆ ಮತ್ತು ಪೂರೈಕೆ ಸರಪಳಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ವಿವಿಧ ಮಾರ್ಗಗಳ ಕುರಿತು ಚರ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಡೆಯಲಿರುವ ಪ್ರಸಕ್ತ ವರ್ಷದ

ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಡಾಕ್ಟರ್ ಎಂ ರವಿಚಂದ್ರನ್, ಈ ಅವಧಿಯಲ್ಲಿ ದೇಶದ ನೈಋತ್ಯ ಮುಂಗಾರು ಹಂಗಾಮಿನ ಮಳೆಯು ದೀರ್ಘಾವಧಿ ಸರಾಸರಿಯ ಶೇಕಡ 90%ರಷ್ಟಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಈಶಾನ್ಯ ಭಾರತದಲ್ಲಿ ವಾಡಿಕೆ ಮಳೆಯಾಗುವ ಸಾಧ್ಯತೆ ಇದ್ದು, ಮಧ್ಯ ಭಾರತ, ದಕ್ಷಿಣ ಪರ್ಯಾಯ ದ್ವೀಪ ಮತ್ತು ವಾಯುವ್ಯ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮುಂಗಾರು ಅವಧಿಯಲ್ಲಿ ಎಲ್ ನೀನೋ ಪರಿಸ್ಥಿತಿಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾಕ್ಟರ್ ಮೃತ್ಯುಂಜಯ್ ಮಹಾಪಾತ್ರ ಅವರು, ಜೂನ್ ತಿಂಗಳಿನಲ್ಲಿ ದೇಶದ ಸರಾಸರಿ ಮಳೆಯು ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂದು ತಿಳಿಸಿದರು. ಭಾರತ ತನ್ನ ಶುದ್ಧ ಇಂಧನ ಉತ್ಪಾದನಾ ಪಯಣದಲ್ಲಿ ಐತಿಹಾಸಿಕ ಮೈಲಿಗಲ್ಲೊಂದನ್ನು ಸಾಧಿಸಿದೆ. ಕೇಂದ್ರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ದೇಶದ 40 ಲಕ್ಷ ಮನೆಗಳಿಗೆ ಈಗ ಛಾವಣಿ ಮೇಲಿನ ಸೌರ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಸಬಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಪರಿವರ್ತನಾತ್ಮಕ ಯೋಜನೆಯು ಕೇವಲ ಒಂದು ನವೀಕರಿಸಬಹುದಾದ ಇಂಧನ ಉಪಕ್ರಮವಾಗಿರದೆ ದೇಶದ ನಾಗರಿಕರನ್ನು ವಿದ್ಯುತ್ ಗ್ರಾಹಕರಿಂದ ವಿದ್ಯುತ್ ಉತ್ಪಾದಕರನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಸಾರ್ವಜನಿಕ ಕುಟುಂಬಗಳ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ನೆರವಾಗುತ್ತಿದ್ದು, ಸರ್ಕಾರದ ಸಬ್ಸಿಡಿಗಳ ಲಾಭವನ್ನು ಪಡೆದುಕೊಂಡು ಶೂನ್ಯ ವಿದ್ಯುತ್ ಬಿಲ್ ಕಡೆಗೆ ಮುನ್ನಡೆಯಲು ಜನರಿಗೆ ಸಹಾಯಕಾರಿಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಮಾರ್ಚ್ 28ರಿಂದ ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು, ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟಾನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ಗೇರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ T20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 PM.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1800

0: 75 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ನಮಸ್ಕಾರ ಮತ್ತೊಮ್ಮೆ ಕೇಳುಗರಿಗೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಕೇಳ್ತಾ ಇದ್ದೀರಿ. ಮಧ್ಯಾಹ್ನದ ಪ್ರಸಾರಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಹೌದು, ಇವತ್ತು ಶುಕ್ರವಾರ. ಶುಕ್ರವಾರದ ವಿಶೇಷ ಗೇಮ್ ಶೋ ಸಿನಿ ಕ್ವಿಜ್. ನೀವೆಲ್ಲ ಕೇಳುಗರು ಕಾಯ್ತಾ ಇದ್ದೀರಿ ಈ ಗೇಮ್ ಶೋಗೋಸ್ಕರ ಅಂತ ಗೊತ್ತಿದೆ ನಮಗೆ. ಖಂಡಿತ ತಡ ಮಾಡದೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ನೀವು ನಾವು ಕೇಳುವಂತಹ ಸರಳವಾದ ಸಿನಿಮಾಧಾರಿತ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳನ್ನು ವಾಟ್ಸಪ್ ಸಂದೇಶಗಳ ಮುಖಾಂತರ ನಮಗೆ ಕಳುಹಿಸಬಹುದು. ನೀವು ನಮಗೆ ಸಂದೇಶಗಳನ್ನು ಕಳುಹಿಸಬೇಕಾದ ದೂರವಾಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ 9483091029. 9483091029. ಹಾಗಾದರೆ ಕಾರ್ಯಕ್ರಮವನ್ನು ಶುರು ಮಾಡೋಣ.

ನಾವು ಕೇಳ್ತಾ ಇರುವಂತಹ ಮೊದಲನೆಯ ಪ್ರಶ್ನೆ, ಕನ್ನಡದ ಮೊದಲ ವರ್ಣಚಿತ್ರ ಅಂದರೆ ಕಲರ್ ಸಿನಿಮಾ ಯಾವುದು? ಇನ್ನೊಮ್ಮೆ ಪ್ರಶ್ನೆ, ಕನ್ನಡದ ಮೊದಲ ವರ್ಣಚಿತ್ರ ಕಲರ್ ಸಿನಿಮಾ ಯಾವುದು? ಈ ಒಂದು ಗೀತೆಯ ಕಾಲಾವಕಾಶ ನಿಮಗಿದೆ.

ಕನ್ನಡದ ಮೊದಲ ವರ್ಣಚಿತ್ರ ಯಾವುದು ಅಂತ ಆಗಲೇ ಪ್ರಶ್ನೆಯನ್ನು ಕೇಳಿದ್ವಿ. ಸಾಕಷ್ಟು ಅಂದರೆ ಸಾಕಷ್ಟು ಸಂದೇಶಗಳೇ ಬಂದು ತಲುಪಿದಾವೆ. ಧನ್ಯವಾದಗಳು ನಿಮ್ಮೆಲ್ಲ ಸಂದೇಶಗಳಿಗೆ, ನಿಮ್ಮ ಪ್ರೀತಿಗೆ. ಮೊದಲನೇದಾಗಿ ಉತ್ತರ ಕಳಿಸಿದ್ದಾರೆ ಸುಬ್ರಹ್ಮಣ್ಯ ಜಯಂತ್ ಅವರು, ಹಾಗೆ ನೇತ್ರ ಅವರು ಕೆಂಗೇರಿಯಿಂದ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ ಅವರು, ಹಾಗೆ ಲೀಲಾ ಮಧು ಅವರು ಕೆಂಗೇರಿಯಿಂದ, ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ, ಹರೀಶ್ ಅವರು ಮಲ್ಲೇಶ್ವರದಿಂದ, ಹಾಗೆಯೇ ಶಿವಲಿಂಗಪ್ಪ ಅವರು ಮತ್ತು ಅನುಪಮ ಅವರು ಕುಮಾರ ಪಾರ್ಕಿಂದ, ರೇಖಾ ಅವರು ಯಲಹಂಕದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆ ಇವರು ಯಾರಿವರು, ಸದಾನಂದ ಅವರು ತಿಪ್ಟೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸತೀಶ್ ಅವರು ತುರುವೇಕೆರೆಯಿಂದ, ಹಾಗೆ ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಚಪ್ಪಾಳೆ. ಅಭಿನಂದನೆಗಳು ಸರಿಯಾದ ಉತ್ತರವನ್ನು ಹೇಳಿದ ನಮ್ಮೆಲ್ಲ ಕೇಳುಗರಿಗೆ. ಸರಿಯಾದ ಉತ್ತರ ಏನಾಗಿತ್ತು? ಹೌದು, ಅಮರ ಶಿಲ್ಪಿ ಜಕ್ಕಣಾಚಾರಿ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗುವ ಸಮಯ. ಮುಂದಿನ ಪ್ರಶ್ನೆ ಹೀಗಿದೆ: ಭಾರತದ ಹೊರಗಿನ ಸಾಗರದಲ್ಲಿ ಆಮ್ಲಜನಕ ಮುಖವಾಡವಿಲ್ಲದೆ ಅಥವಾ ಮುಖವಾಡದ ಸಹಾಯವಿಲ್ಲದೆ ನೀರೊಳಗಿನ ಆಕ್ಷನ್ ಸೀಕ್ವೆನ್ಸ್ ಚಿತ್ರೀಕರಿಸಿದ ಮೊದಲ ಭಾರತೀಯ ಚಲನಚಿತ್ರ ಯಾವುದು? ನಿಮ್ಮ ಉತ್ತರಗಳಿಗೆ ಒಂದು ಹಾಡಿನ ಕಾಲಾವಕಾಶ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ.

0: ಅನುಭವ ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಒಂದು ಗಂಟೆ 37 ನಿಮಿಷಗಳ ಸಮಯ ಆಗಿದೆ. ಶುಕ್ರವಾರದ ಗೇಮ್ ಶೋ ಸಿನಿ ಕ್ವಿಜ್ನಲ್ಲಿ ನಾವಾಗಲೇ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಅದಕ್ಕೆ ಸರಿಯಾದ ಉತ್ತರಗಳು ಸಾಕಷ್ಟು ಸಂದೇಶಗಳ ಮುಖಾಂತರ ಬಂದಿದೆ. ಭಾರತದ ಹೊರಗಿನ ಸಾಗರದಲ್ಲಿ ಆಮ್ಲಜನಕ ಮುಖವಾಡದ ಸಹಾಯವಿಲ್ಲದೆ ನೀರೊಳಗಿನ ಆಕ್ಷನ್ ಸೀಕ್ವೆನ್ಸ್ ಚಿತ್ರೀಕರಿಸಿದ ಭಾರತದ ಮೊದಲ ಚಲನಚಿತ್ರ ಯಾವುದು ಅಂತ ಸರಿಯಾದ ಉತ್ತರ ಸಾಕಷ್ಟು ಬಂದಿದೆ. 100ಕ್ಕಿಂತ ಅಧಿಕ ಸಂದೇಶಗಳು ನಮ್ಮನ್ನು ಬಂದು ತಲುಪಿದಾವೆ. ಮೊದಲನೇ ಪ್ರಶ್ನೆಯಲ್ಲೂ ಕೂಡ ಅಷ್ಟೇ ಸಂದೇಶಗಳು ಬಂದಿತ್ತು. ಹಾಗಾಗಿ 10-15 ಹೆಸರುಗಳನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಕೇಳುಗರೆ. ಆ ಕಡೆ ಈ ಕಡೆ ಸ್ವಲ್ಪ ಆಗ್ಬೋದು, ಅರ್ಥ ಮಾಡ್ಕೋತೀರಾ ಅಂತ ಭಾವಿಸ್ತಾ. ನಮ್ಮ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಗಜಾನನ ಭಟ್ ಬೋಳನಮಕ್ಕಿಯಿಂದ. ಹಾಗೆ ರಾಜ್ಕುಮಾರ್ ಕಾತರಕಿ KHP ಕಾಲೋನಿ ಹರಿಹರದಿಂದ, ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರಿನಿಂದ, ಹಾಗೆ ಪೂರ್ಣಿಮಾ ಮೇಸ್ರಿ ನಾರಾಯಣಪುರ ಧಾರವಾಡದಿಂದ, ಚಂದನ ಚಿತ್ರದುರ್ಗದಿಂದ. ಕೇಳುಗರೆ, ನಿಮ್ಮ ಹೆಸರುಗಳನ್ನು ಹಾಗೂ ಉತ್ತರಗಳನ್ನು ಸರಿಯಾದ ಕ್ರಮದಲ್ಲಿ ಬರೆದು ಕಳಿಸಿದರೆ ನಮಗೂ ಕೂಡ ಓದುವುದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ನಾವು ಉತ್ತರಗಳನ್ನು ಹುಡುಕಬೇಕು, ಹೆಸರನ್ನು ಕೂಡ ಹುಡುಕಬೇಕು, ಸ್ವಲ್ಪ ಕಷ್ಟ ಆಗುತ್ತೆ. ಅರ್ಥ ಮಾಡ್ಕೋತೀರಾ ಅಲ್ವಾ? ಹಾಗೆ ಯಾರಿವರು, ವಿನಾಯಕ್ ಶೇಟ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸ್ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. NR ಪ್ರಸಾದ್ ಅವರ ಸಂದೇಶ ಕೂಡ ನಮಗೆ ಬಂದು ತಲುಪಿದೆ, ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೀಠೆ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ನಂದು ಕಿಶೋರ್ ಅವರು. ಹಾಗೆ ರವಿಕುಮಾರ್ ಅವರು, ವರಲಕ್ಷ್ಮಿ ಅವರು ಪೀಣ್ಯದಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇಂದಿರಾ ಹೈದರಾಬಾದಿನಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಕೇಳುಗರಿಗೆ ನಮ್ಮ ನಿಲಯದಿಂದ ಪ್ರೀತಿಯ ಚಪ್ಪಾಳೆ. ಮತ್ತಷ್ಟು ಸಂದೇಶಗಳು ಬರ್ತಾನೆ ಇದೆ. ಏನಾಗುತ್ತೆ ಕೇಳಿದರೆ, ಮೊಬೈಲ್ ಆ್ಯಪಲ್ಲಿ ಕೇಳೋದು ಹಾಗೂ ರೇಡಿಯೋದಲ್ಲಿ ಕೇಳೋದಕ್ಕೂ ಸ್ವಲ್ಪ ಕೇಳುವಾಗ ಸ್ವಲ್ಪ ಸಮಯದ ಬದಲಾವಣೆ ಆಗಿರುತ್ತೆ. ಹಾಗಾಗಿ ಇನ್ನೂ ಸಂದೇಶಗಳು ಬರ್ತಾನೆ ಇದೆ. ಮುಂದಿನ ಪ್ರಶ್ನೆಗೆ ಹೋಗುವ ಸಮಯ, ಭಾರತದ ಮೊದಲ ಚಲನಚಿತ್ರ ಇತರೆ 6 ಭಾಷೆಗಳಲ್ಲಿ ಮೊದಲ ಬಾರಿಗೆ ರೀಮೇಕ್ ಕೊಂಡಿತ್ತು. ಅದು ನಮ್ಮ ಕನ್ನಡದ ಚಿತ್ರ. ಇತರ 6 ಭಾಷೆಗಳಿಗೆ ರೀಮೇಕ್ ಕೊಂಡಂತಹ ಮೊದಲ ಭಾರತೀಯ ಚಲನಚಿತ್ರ ಯಾವುದು?

ಹೌದು, ಆವಾಗಲೇ ಕೇಳಿದಂತಹ ಎರಡನೇ ಪ್ರಶ್ನೆಗೆ ಉತ್ತರ ಒಂದು ಮುತ್ತಿನ ಕಥೆಯಾಗಿತ್ತು. ನಮ್ಮ ಕೇಳುಗರು ಸಂದೇಶ ಕಳಿಸಿ ನನಗೆ ನೆನಪಿಸಿದ್ರ ಅದನ್ನು, ಧನ್ಯವಾದ ಕೇಳುಗರೆ. ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದೆ, ಆರು ಭಾಷೆಗಳಿಗೆ ರೀಮೇಕ್ ಆದಂತಹ ಭಾರತದ ಮೊದಲ ಚಿತ್ರ ಯಾವುದು ಅಂತ. ಅದಕ್ಕೂ ಸಾಕಷ್ಟು ಜನ ಸಂದೇಶಗಳನ್ನು ಕಳುಹಿಸಿದ್ದೀರಿ. ಎನ್ ಆರ್ ಪ್ರಸಾದ್ ಅವರು, ಜಗದಾಂಬಿಕಾ ಹಂಸವೇಣಿ, ಹರೀಶ್ ಮಲ್ಲೇಶ್ವರ, ಹಾಗೆಯೇ ಸುಬ್ರಹ್ಮಣ್ಯ ಜಯಂತ್, ಇನ್ನು ನೇತ್ರ ಅವರು ಕೆಂಗೇರಿಯಿಂದ, ಕೆಲವರು ತಪ್ಪಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದೀರಿ. ಕೆಲವರಲ್ಲ, ಸಾಕಷ್ಟು ಜನ ತಪ್ಪಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದೀರಿ, ಯಾಕೆ ಕನ್ಫ್ಯೂಷನ್ ಆಯಿತು ಅನಿಸುತ್ತೆ. ಅನುಪಮಾ ಅವರು ಕುಮಾರ ಪಾರ್ಕಿನಿಂದ, ಹಾಗೆ ಶಿವಲಿಂಗಪ್ಪ ಅವರು, ಇನ್ನು ರಾಜ್ಕುಮಾರ್ ಕಾತರಕಿ ಅವರು, ಹಾಗೆ ಅಲ್ಲ ಸತೀಸುಲೋಚನಾ ಅಲ್ಲ, ಇನ್ನು ವರಲಕ್ಷ್ಮಿ ಅವರು ಪೀಣ್ಯದಿಂದ, ಗೀತಾ ಜೋಶಿ ಅವರು, ಚಂದನ ಅವರು ಚಿತ್ರದುರ್ಗದಿಂದ, ಇನ್ನು ರಾಜ್ಕುಮಾರ್ ಸದಾನಂದ ತಿಪ್ಟೂರಿಂದ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ಇಂದಿರಾ ಅವರು ಹೈದರಾಬಾದ್ನಿಂದ, ಶ್ರುತಿ ಸೇರಿದಾಗ ಸರಿಯಾದ ಉತ್ತರ ಅಲ್ಲ, ಜ್ಯೋತಿ ನ್ಯಾಮತಿ ಅವರು ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಕಳುಹಿಸಿದಂತಹ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಚಪ್ಪಾಳೆ.

ಒಂದು ಹೆಮ್ಮೆ ಅಲ್ವಾ, ಭಾರತದ ಮೊದಲ ಚಲನಚಿತ್ರ ರೀಮೇಕ್ ಆದದ್ದು ನಮ್ಮ ಕನ್ನಡದ ಚಿತ್ರ, ಅದುವೇ ಅನುರಾಗ ಅರಳಿತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಕೇಳುಗರೆ. ಮುಂದಿನ ಪ್ರಶ್ನೆ ಹೀಗಿದೆ, ನಮ್ಮ ಕನ್ನಡ ಚಿತ್ರರಂಗದ ಲೆಜೆಂಡರಿ ಡೈರೆಕ್ಟರ್ ಅಂತಲೇ ಕರೆಸಿಕೊಂಡಿರುವಂತಹ ಪುಟ್ಟಣ್ಣ ಕಣಗಾಲ್ ಅವರ ಪೂರ್ತಿ ಹೆಸರು ಏನು? ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೇನೆ, ನಮ್ಮ ಕನ್ನಡದ ಲೆಜೆಂಡರಿ ಡೈರೆಕ್ಟರ್ ಅಂತಲೇ ಕರೆಸಿಕೊಂಡಿರುವಂತಹ ಪುಟ್ಟಣ್ಣ ಕಣಗಾಲ್ ಅವರ ಪೂರ್ತಿ ಹೆಸರು ಏನು?

ಕೇಳುವರೇ, ಸಾಕಷ್ಟು ಸಂದೇಶಗಳನ್ನು ಏನೋ ಕಳುಹಿಸಿದ್ದೀರಿ, ಆದರೆ ಸಾಕಷ್ಟು ಜನ ಉತ್ತರ ಆಮೇಲೆ ಹೆಸರು ಮೊದಲು ಊರು ಮೊದಲು ಹಾಗೆ ಕಳಿಸಿದ್ದೀರಿ. ನನಗೆ ಉತ್ತರ ಯಾರದ್ದು ಹೇಗೆ ಓದಬೇಕಂತಲೇ ತಿಳಿತಾ ಇಲ್ಲ. ಹಾಗಾಗಿ ದಯಮಾಡಿ ಉತ್ತರ, ನಿಮ್ಮ ಹೆಸರು, ಊರನ್ನು ಕಳುಹಿಸಿಕೊಡಿ. ಸುಲಭ ಆಗತ್ತೆ ನಮಗೂ ಕೂಡ ಓದುವುದಕ್ಕೆ.

ಕಣಗಾಲ್ ಪುಟಾಣ ಸರಿಯಾದ ಉತ್ತರ ಅಲ್ಲ. ಶುಭ್ರವೇಸ್ತಿ ರಾಮಸ್ವಾಮಯ್ಯ ಸೀತಾರಾಮ ಅದು ಕೂಡ ಸರಿಯಾದ ಉತ್ತರ ಅಲ್ಲ. ಸ್ವಲ್ಪ ಶಬ್ದಗಳು ಅದಲು ಬದಲಾಗಿದೆ. ಹಾಗೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಕೆ ಎಚ್ ಬಿ ಕಾಲೋನಿಯಿಂದ ರಾಜ್ಕುಮಾರ್ ಕಾತರಕಿ ಹರಿಹರ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟರೆ ಗೀತಾ ಅವರು ಕೂಡ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಅನುಪಮ ಅವರು ಕುಮಾರ ಪಾರ್ಕಿಂದ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ಉಮೇಶ್ ಸಿರಿಗೆರೆಯವರು ಸುಬ್ರ ವೈ ಎಸ್ ಟಿ ರಾಮಶರ್ಮ ಸೇತು ವರ್ಮ ಸ್ವಲ್ಪ ಉತ್ತರದಲ್ಲಿ ಅದಲು ಬದಲಾಗಿದೆ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಚೈತ್ರ ಅವರು ನಾಗರಭಾವಿಯಿಂದ. ಇನ್ನು ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಪೂರ್ಣಿಮಾ ಅವರು ಜಮಖಂಡಿಯಿಂದ. ಹಾಗೆ ಹರೀಶ್ ಅವರು ಮಲ್ಲೇಶ್ವರದಿಂದ. ರೇಖಾ ಅವರು ಯಲಹಂಕದಿಂದ. ಉಡುಪಿಯಿಂದ ಉದಯ ಕರ್ಕೇರ ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಜಗದೀಶ್ವರ ಆಚಾರ್ ಮಹಾಲಕ್ಷ್ಮಿ ಲೇಔಟಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ನೋಡಿ, ನಿಮ್ಮ ಉತ್ತರವನ್ನು ಕಳಿಸಿರ್ತೀರಿ, ಹೆಸರನ್ನು ಕಳಿಸಿರುವುದಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಓದುವುದಕ್ಕಾಗಿ. ನಂದಕಿಶೋರ್ ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಧಾರವಾಡದಿಂದ ಮಂಜುಶ್ರೀ ಅವರು ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಅವರು ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ರೆ. ಕವಿತಾ ಅವರು ಶಹಾಪುರದಿಂದ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸೀತಾರಾಮ ಶರ್ಮ ಅಂತ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇಂದಿರಾ ಅವರು ಹೈದರಾಬಾದಿನಿಂದ ಸರಿಯಾದ ಉತ್ತರವನ್ನು ನೀಡಿದಂತಹ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಚಪ್ಪಾಳೆ. ಸರಿಯಾದ ಉತ್ತರವಾಗಿತ್ತು. ಏನು ಕೇಳುಗರೆ, ಸರಿಯಾದ ಉತ್ತರ, ಸರಿಯಾದ ಉತ್ತರವಾಗಿತ್ತು. ಶುಭ್ರವೇಷ್ಟಿ ರಾಮಸ್ವಾಮಿ ಸೀತಾರಾಮ ಶರ್ಮ ಎಸ್ ಆರ್ ಕಣಗಾಲ್ ಅಂತ ಕಳುಹಿಸಿಕೊಟ್ಟಿದ್ದೀರಿ. ನಾನು ಪೂರ್ಣ ಹೆಸರನ್ನು ಹೇಳಿ ಅಂತ ಹೇಳಿದ್ದೆ. ಸರಿಯಾದ ಉತ್ತರವಾಗಿತ್ತು ಶುಭ್ರವೇಷ್ಟಿ ರಾಮಸ್ವಾಮಯ್ಯ ಸೀತಾರಾಮ ಶರ್ಮ. ಒಂದು ಗಂಟೆ 55 ನಿಮಿಷಗಳ ಸಮಯ ಆಗಿದೆ. ಇವತ್ತಿನ ಶುಕ್ರವಾರದ ಮಧ್ಯಾಹ್ನದ ಸಿನಿ ಕ್ವಿಸ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ಒಂದು ಗೀತೆಯೊಂದಿಗೆ, ಸ್ವಾತಿಮುತ್ತು ಚಿತ್ರದ ಗೀತೆಯನ್ನು ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿವಿ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡು. ಕೇಳುಗರೆ, ಇವತ್ತಿನ ಗೇಮ್ ಶೋವಲ್ಲಿ ತುಂಬ ಚೆನ್ನಾಗಿ ಭಾಗವಹಿಸಿದ್ದೀರಿ, ಧನ್ಯವಾದಗಳು ನಿಮಗೆ. ಹಾಗೆಯೇ ಸಾಕಷ್ಟು ಸಂದೇಶಗಳನ್ನು ಕೂಡ ಕಳುಹಿಸಿಕೊಟ್ಟಿದ್ದೀರಿ. ಇಂತಹ ಸ್ಪಂದನೆ ನಮಗೂ ಇನ್ನೂ ಹೆಚ್ಚು ಹೆಚ್ಚು ತಯಾರಿಯನ್ನು ಮಾಡುವುದಕ್ಕೆ ಪ್ರೇರಣೆ. ನಿಮ್ಮ ನಿತ್ಯದ ಸಂಗಾತಿ ವಿವಿಧ ಭಾರತಿ 102.9 FM ಕೇಳ್ತಾ ಇದ್ದೀರಿ. 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ. ಮತ್ತೆ ಭೇಟಿಯಾಗೋಣ 2:15 ಕ್ಕೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 2:15 ಈಗ ಕಾರ್ಯಕ್ರಮ ಸ್ಪಂದನ. ನಮ್ಮ ನಿಮ್ಮ ಮಾತು ಪತ್ರಗಳು ಹಾಗೂ ಇಮೇಲ್ ಆಧಾರಿತ ಕಾರ್ಯಕ್ರಮ. ಪ್ರಸ್ತುತಿ ಚಂದು ಹಾಗೂ ಕೆವಿ ಕೃಷ್ಣಪ್ಪ.

0: ನಮಸ್ಕಾರ, ಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಚಂದೋ ಬಾನುಲಿ ಬಂಧು
1: ಹಾಗೂ ಕೋಲಾರ ಕೃಷ್ಣಪ್ಪ.
0: ಕೃಷ್ಣಪ್ಪ ಅವರೇ,
1: ಹೇಳಿ.
0: ಸ್ಪಂದನ ಕಾರ್ಯಕ್ರಮ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೂ ಹೋಗ್ತಾ ಇದೆ. ನಮ್ಮ ಒಂದಷ್ಟು ಜನ ಕೇಳುಗರು ಪತ್ರಗಳನ್ನ ಬರೀತಾ ಇದ್ದಾರೆ, ಒಂದಿಷ್ಟು ಸಲಹೆ ಸೂಚನೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇಷ್ಟೇ ಸಾಕಾಗಲ್ಲ, ಇನ್ನಷ್ಟು ಪ್ರತಿಕ್ರಿಯೆಗಳು ಬೇಕಲ್ವಾ ನಮಗೆ?
1: ಹೌದು ಹೌದು. ಈ ಒಂದು ಏನು 15 ನಿಮಿಷಗಳ ಕಾಲ ನಾವು ಏನು ಸ್ಪಂದನ ಕಾರ್ಯಕ್ರಮ ನಡೆಸ್ತೀವಿ, ನಿಮ್ಮ ಒಂದು ಪ್ರಶ್ನೆಗಳಿಗೆ ನಾವು ಸ್ಪಂದಿಸೋದು, ಇದು ಒನ್ ವೇ ಆಗಬಾರ್ದು, ಏಕಮುಖ ಆಗಬಾರ್ದು.
0: ಅಂದ್ರೆ ನೋಡಿ, ಇವಾಗ ನಾವು ನಮ್ಗೆ ಬರ್ತಾ ಇರೋದೆಲ್ಲ ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಇಂತ ಹಾಡುಗಳಿಲ್ಲ, ಈ ಹಾಡುಗಳನ್ನ ತರಿಸಿ ಹಾಕಿ ಅಂತ ಹೇಳ್ತಾರೆ. ಆಮೇಲೆ ನಮ್ ಕರೆ ಸ್ವೀಕಾರ ಮಾಡಲ್ಲ ಅಂತ ಹೇಳ್ತಾರೆ. ಯಾವ್ದೋ ಒಂದು ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕೇಳುಗರು, ನಾವು ಆಕಾಶವಾಣಿಗೆ 90 ವರ್ಷ ತುಂಬಿರುವಂತ ಸಂದರ್ಭದಲ್ಲಿ ಆಕಾಶ ಬುಟ್ಟಿ ಪ್ರಸಾರ ಮಾಡ್ತಾ ಇದೀವಿ, ಕಗ್ಗದ ಸಿರಿ ಪ್ರಸಾರ ಮಾಡ್ತಾ ಇದೀವಿ, ಬೇರೆ ಬೇರೆ ಪ್ರಾಯೋಜಿತ ಕಾರ್ಯಕ್ರಮಗಳನ್ನ ಕೂಡ ಕೊಡ್ತಾ ಇದೀವಿ. ಸ್ಪೈಸ್ ಎಷ್ಟು ಒಳ್ಳೆ ಕಾರ್ಯಕ್ರಮ, ಅದು ಇಂಗ್ಲಿಷ್ ನಲ್ಲಿದ್ರು ಕೂಡ ವಿಷಯ ತುಂಬಾ ಚೆನ್ನಾಗಿದೆ, ಬೇರೆ ಬೇರೆ ಪ್ರಾಯೋಜಿತ ಕಾರ್ಯಕ್ರಮಗಳು ಕೂಡ ಬರ್ತಾ ಇರುತ್ತೆ. ಅದ್ರ ಬಗ್ಗೆನೂ ಕೂಡ ನಮ್ಮ ಕೇಳುಗರು ಆ ಕಾರ್ಯಕ್ರಮಗಳಿಂದ ಅವ್ರಿಗೆ ಏನು ಪ್ರಭಾವ ಆಯ್ತು, ಏನು ಇಷ್ಟ ಆಯ್ತು, ಅಂಥ ಕಾರ್ಯಕ್ರಮಗಳ ಬಗ್ಗೆ ಕೂಡ ಅವ್ರು ಮಾತಾಡಬಹುದು. ಬರೀ ಹಾಡುಗಳು ಮತ್ತೆ ನಿರೂಪಕರು ಕರೆ ಇದನ್ನ ಹೊರತುಪಡಿಸಿ ಕೂಡ ಬೇಕಾದಷ್ಟು ವಿಷಯ ನಮ್ ಸಂದೇಶ ತಗೊಳ್ಳೋದಿಲ್ಲ,
1: ನಮ್ ಪತ್ರ ಓದೋದಿಲ್ಲ,
0: ಹೌದು,
1: ನಮ್ ಕಡೆ ಗಮನನೇ ಕೊಡೋದಿಲ್ಲ,
0: ಹೌದು.

0: ಆ ತರದ ವಿಷಯಗಳು ಬೇಕು ಖಂಡಿತ. ಅಂದ್ರೆ ಇನ್ನೂ ಒಂದಷ್ಟು ಚೆನ್ನಾಗಿರೋ ವಿಷಯಗಳಿದೆಯಲ್ವಾ, ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸ್ಬಿಟ್ಟು ನಿಮ್ಮ ಪ್ರತಿಕ್ರಿಯೆಗಳನ್ನ ಕಳಿಸಿದ್ರೆ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ಬರುತ್ತೆ ಅಂತ ನಾವು ಹೇಳಬಹುದು.
1: ಸಾಮಾನ್ಯವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ, ಸ್ಪಂದನ ಕಾರ್ಯಕ್ರಮಕ್ಕಾಗಿ ಒಂದು ಸಂದೇಶವನ್ನು ಕಳಿಸಿದ್ರೆ ಆ ಸಂದೇಶ ಸ್ವಲ್ಪ ಅಂದ್ರೆ ಅರ್ಥಪೂರ್ಣವಾಗಿರ್ಬೇಕು, ನಮ್ಮ ಕಾರ್ಯಕ್ರಮಗಳ ಒಂದು ರೂಪರೇಷಕ್ಕೆ ಅದು ಹಿಡಿದ ಕೈಗನ್ನಡಿಯಾಗಿರ್ಬೇಕು. ನಮ್ಮಲ್ಲಿ ನಿರಂತರವಾಗಿ ಸರಣಿ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದಾವೆ, ಉದಾಹರಣೆಗೆ ಆಕಾಶ ಬುಟ್ಟಿ ಕಾರ್ಯಕ್ರಮ ಇರಬಹುದು, ಖಗ್ಗದ ಸಿರಿ ಇರಬಹುದು.
0: ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಎಂತೆಂತ ಮಹಾನುಭಾವರು ಬಂದು ಮಾತಾಡ್ತಾ ಇದ್ದಾರೆ.
1: ಖಂಡಿತ, ನಿವೃತ್ತ ನಮ್ಮ ಆಕಾಶವಾಣಿಯ ಸಿಬ್ಬಂದಿ ಇರಬಹುದು, ಕೇಳುಗರು ಇರಬಹುದು,
0: ಕಲಾವಿದರು
1: ಇರಬಹುದು,
0: ಸಿನಿಮಾ
1: ನಟ ನಟಿಯರು ಇರಬಹುದು, ಸಾಹಿತಿಗಳು ಇರಬಹುದು. ಅವರು ಈ ಆಕಾಶವಾಣಿಯ ಸಂಭ್ರಮಾಚರಣೆ, ಆಕಾಶವಾಣಿಯ ಬಗ್ಗೆ ವಿಶೇಷವಾಗಿ ಅವರು ಮಾತಾಡಿದ್ದಾರೆ, ತುಂಬಾ ನಮ್ಮ ಜೊತೆಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಈ ಒಂದು ಆಕಾಶ ಬುಟ್ಟಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ, ಅದರ ಬಗ್ಗೆ ಕೂಡ ಅವರು ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು.
0: ಅಂದ್ರೆ 90 ವರ್ಷಗಳು ಅನ್ನೋದು ಒಂದು ಸಣ್ಣ ಹೆಜ್ಜೆ ಅಲ್ಲ, ಸುಲಭವಾದ ಮಾತಲ್ಲ. 90 ವರ್ಷಗಳು ಸುದೀರ್ಘವಾಗಿ ಒಂದು ಸಂಸ್ಥೆ ನಡ್ಕೊಂಡು ಬರೋದು, ಅದು ಬದಲಾವಣೆಗಳ ಜೊತೆಗೆ ಮುಂದಕ್ಕೆ ಹೋಗೋದು, ತುಂಬಾ ತುಂಬಾ ಅದಕ್ಕೆ ಒಂದು ಒಂದು ಇತಿಹಾಸ ಇದೆ, ಒಂದು ಪರಂಪರೆ ಇದೆ,
1: ತುಂಬಾ ತುಂಬಾ ದೊಡ್ಡ ಮೈಲಿಗಲ್ಲು.
0: ಹೌದು,
1: ಇವೆಲ್ಲ ಕೂಡ ದಿನೇ ದಿನೇ ಇದು ನಮ್ಗೆ ವಯಸ್ಸಾಗ್ತಾ ಇರಬಹುದು, ಬಟ್ ಆಕಾಶವಾಣಿಗೆ ನಿರಂತರ ಇನ್ನ ಅದಕ್ಕೆ ಒಂದು ಹುಮ್ಮಸ್ ಅನ್ನೋದು ಬರ್ತಾ ಇದೆ. ದೊಡ್ಡ ಮಾಧ್ಯಮವಾಗಿ ನಮ್ಮ ಪ್ರಪಂಚದಾದ್ಯಂತ ಇದು ಹಬ್ಬಿಕೊಂಡು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದೆ.
0: ಅದ್ರ ಬಗ್ಗೆನೂ ಕೂಡ ಇವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಬಹುದು. ಒಟ್ಟಾರೆ ರೆಕಾರ್ಡೆಡ್ ಪ್ರೋಗ್ರಾಮ್ಸ್ ಯಾವ್ದೆಲ್ಲ ಬರುತ್ತೆ, ಧ್ವನಿ ಮುದ್ರಿತ ಕಾರ್ಯಕ್ರಮಗಳು, ಅದು ಬೆಳ್ಳಿ ಬದುಕು ಇರಬಹುದು, ಅವೆಲ್ಲ ಬರುತ್ತೆ. ತಕ್ಷಣಕ್ಕೆ ನೀವು ಅದಂಗೆ ಕೈಯಲ್ಲಿ ಮೊಬೈಲ್ ಇರುತ್ತೆ, ಅಲ್ಲೇ ಕುತ್ಕೊಂಡು 2 ನಿಮಿಷ 3 ನಿಮಿಷ ಏನ್ ಅನ್ಸುತ್ತೆ ಅದನ್ನ ಕಳಿಸಿದ್ರೆ ಅದೊಂದು ದಾಖಲೆ ಉಳಿಯುತ್ತೆ. ಅದರಿಂದ ಒಂದಷ್ಟು ಜನಕ್ಕೆ ಏನೋ ಒಂದು ಹೇಳಿದಾರಲ್ಲ, ನಾವು ಒಂದು ಹೇಳಬೇಕು ಕೇಳಬೇಕು, ಈ ತರದ್ದು ಕೂಡ ವಿಚಾರಗಳು ಜನರಿಗೆ ತಲುಪಲಿ ಅನ್ನೋದು ಕೂಡ ಗೊತ್ತಾಗುತ್ತೆ.
1: ಗೊತ್ತಾಗುತ್ತೆ. ಸರಿ, ಈಗ ಹೊಸದಾಗಿ ಮೆಸೇಜ್ ಮಾಡಬೇಕಾದ್ರೆ, ನಮಗೆ ಸಂದೇಶವನ್ನು ಕಳಿಸಬೇಕಾದ್ರೆ ಹೇಗೆ ಕಳಿಸೋದು ಅಂತ ಹೇಳಿ.
0: ಅದು ಏನಿಲ್ಲ, ಸುಲಭ. ಅವರು ಮೇಲ್ ಮಾಡಬೇಕು ಅಂತ ಹೇಳಿದ್ರೆ kannadavividabharati@gmail.com ಈ ಒಂದು ವಿಳಾಸಕ್ಕೆ ಕಳಿಸ್ಕೊಡಬಹುದು.
1: ಪತ್ರ ಬರೀಬೇಕಾದ್ರೆ,
0: ನಾವು ಪತ್ರ ಬರೀತೀವಿ ಅಂತ ಹೇಳಿದ್ರೆ,
1: ನಿಲಯದ ನಿರ್ದೇಶಕರು, ವಿವಿಧ ಭಾರತಿ, ಆಕಾಶವಾಣಿ, ಸ್ಪಂದನ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು 5601. ಈ ವಿಳಾಸಕ್ಕೂ ಕೂಡ ಅವರು ಪತ್ರದ ಮುಖಾಂತರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸ್ಪಂದನಕ್ಕೆ ಬರೆಯಬಹುದು.
0: ಖಂಡಿತ. ಇವಾಗ ನಾವು ಪತ್ರಗಳ ಕಡೆ ನೋಡೋದಾದ್ರೆ, ಉಮೇಶ ಸಂಕೇಶ್ವರ ಅಂತ ಅವರು ನಮಗೆ ಆಗಾಗ ಸಂದೇಶಗಳನ್ನು ಕಳಿಸ್ತಾ ಇರ್ತಾರೆ. ಕಾರ್ಯಕ್ರಮವನ್ನು ನಿರಂತರವಾಗಿ ಕೇಳ್ತಾ ಇರ್ತೀನಿ ನಾನು. ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಕಾರ್ಯಕ್ರಮ ಕೇಳೋದಕ್ಕೆ ಆಗುತ್ತೆ. ಕಾರ್ಯಕ್ರಮಕ್ಕೆ ಸಲಹೆ ಸೂಚನೆ ಅಂತ ಏನೂ ಇಲ್ಲ, ಯಾಕಂದರೆ ಬಹಳಷ್ಟು ಜನ
1: ಸಲಹೆ ಸೂಚನೆಗಳನ್ನು ಅರಿಸ್ತಿದ್ದಾರೆ,
0: ಖಂಡಿತ ಕೊಟ್ಟಿದ್ದಾರೆ. ಹಾಗಾಗಿ ನಾನೇನು ಹೇಳೋದಿಲ್ಲ, ನನಗಿಷ್ಟ ಆಗಿದೆ ಕಾರ್ಯಕ್ರಮಗಳು, ನನ್ನ ಸಮಯ ಸಿಕ್ಕಾಗೆಲ್ಲ ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೇನೆ ಅಂತ ಹೇಳ್ತಾರೆ.
1: ನೋಡಿ, ಇವರು ಟೀಚರ್ ಆಗಿ ಸಿಕ್ಕ ಸಮಯವನ್ನ ಸದುಪಯೋಗ ಪಡಿಸಿಕೊಂಡು ಬೆಳಗ್ಗೆ ಸಾಯಂಕಾಲ ನಮ್ಮ ರೇಡಿಯೋವನ್ನು ಕೇಳ್ತಿದ್ದಾರೆ, ಸಂತೋಷ. ಜೊತೆಗೆ ಮಕ್ಕಳಿಗೂ ಕೂಡ ರೇಡಿಯೋವನ್ನು ಕೇಳಿಸ್ಬೇಕು, ಎಷ್ಟೋ ವಿಷಯಗಳು ಮಕ್ಕಳಿಗೆ ಗೊತ್ತಾಗದಿರಬಹುದು. ಮತ್ತೆ ಭಾಷೆಯ ಒಂದು ಶುದ್ಧತೆ, ಅದರ ಒಂದು ಉಚ್ಚಾರಣೆ, ಇವೆಲ್ಲ ಕೂಡ ರೇಡಿಯೋ ಮುಖಾಂತರ ಮಕ್ಕಳು ಕಳೆಯುವಂತದ್ದು ತುಂಬಾ ಇರುತ್ತೆ. ಏನಂತೀರ ನೀವು?
0: ಅದು ನೀವು ಹೇಳೋದು ತುಂಬಾ ಒಳ್ಳೆ ವಿಷಯ. ಯಾಕೆ ಗೊತ್ತಾ, ನಾವೀಗ ಪ್ರತಿ ಭಾನುವಾರ ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ, ಆ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಜೊತೆ ಮಾತಾಡುವಾಗ ಕೆಲವು ಮಕ್ಕಳು ತುಂಬಾ ಚೆನ್ನಾಗಿ ಮಾತಾಡುತ್ತವೆ, ತುಂಬಾ ಖುಷಿನೂ ಆಗುತ್ತೆ ಆ ತರ ಮಾತಾಡಿದಾಗ. ಆದ್ರೆ ಕೆಲವು ಮಕ್ಕಳಿಗೆ ನಾವು ಪ್ರಶ್ನೆ ಕೇಳಿದಾಗ ಏನೋ ಒಂದು, ಆಗ ಆ ಮಕ್ಳಿಗೆ ಉತ್ತರ ಕೊಡಕ್ ಗೊತ್ತಾಗೋದಿಲ್ಲ, ಅಮ್ಮನ್ನೋ ಅಪ್ಪನ್ನೋ ಕೇಳ್ತಾ ಇರ್ತಾರೆ, ಹಿಂದ್ಗಡೆಯಿಂದ ಅವ್ರು ಹೇಳ್ಕೊಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಅವಾಗ ಅನ್ಸುತ್ತೆ ನಾವು ಮಕ್ಕಳನ್ನ ಇನ್ನೊಂದ್ ಸ್ವಲ್ಪ ತಯಾರು ಮಾಡಬೇಕು ದಿನನಿತ್ಯದ ಬದುಕಿಗೆ. ಅದು ರೇಡಿಯೋಕ್ಕೆ ಮಾತಾಡಕ್ಕೆ ಅಂತ ನಾನು ಹೇಳಲ್ಲ, ಒಂದು ಯಾರಾದ್ರೂ ಒಂದು ಏನಾದ್ರು ಕೇಳಿದಾಗ ನಾವು ಹೇಗೆ ಉತ್ತರ ಕೊಡಬೇಕು, ಏನ್ ಕೊಡಬೇಕು,
1: ವ್ಯವಹಾರಿಕ ಜ್ಞಾನ
0: ಇರಬೇಕು. ಮತ್ತೆ ಸ್ಟೂಡೆಂಟ್ಸ್, ಅವ್ರು ಮಕ್ಕಳು ಬೆಳೀತಾ ಇರ್ತಾರೆ, ಶಾಲೆಗೆ ಹೋಗ್ತಾ ಇರ್ತಾರೆ ಅಂತ ಅಂದಾಗ, ಶಾಲೆ ಆಗಿರಬಹುದು, ಮನೆ ಆಗಿರಬಹುದು, ಸಮಾಜ ಆಗಿರಬಹುದು, ನಾವು ಒಂದಷ್ಟು ತರಬೇತಿಗಳನ್ನ ಕೊಡ್ತಾ ಹೋಗ್ಬೇಕಾಗತ್ತೆ.
1: ಹಾಗೆ ಮನುಷ್ಯನ ಮಾತಿನಿಂದ ಅಳತೆ ಮಾಡಬಹುದು ಅಂತಾರೆ,
0: ಮಾತು ನಾಲ್ಗೆ ಹೇಳುತ್ತೆ ಮನುಷ್ಯನ ತೂಕವನ್ನ ಅಂತ ಹೇಳ್ತಾರಲ್ಲ. ಹಾಗೆ ಅವಾಗ ನಮ್ಗನ್ಸುತ್ತೆ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಮಕ್ಕಳು ಸ್ವತಃ ಆಸಕ್ತಿಯಿಂದ ಅಥವಾ ಅಪ್ಪ ಅಮ್ಮ ಹೇಳ್ಕೊಟ್ಟು ರೇಡಿಯೋ ಕೇಳು ಸ್ವಲ್ಪ ನೀನು ಅಂತ ಹೇಳಿ ಅವರು ಪದೇ ಪದೇ ಪದೇ ಮಕ್ಕಳಿಗೆ ರೇಡಿಯೋ ಬರುವಂತಹ ಕಾರ್ಯಕ್ರಮಗಳು ಅವ್ರ ಕಿವಿ ಮೇಲೆ ಬಿದ್ರೆ
1: ಅಂದ್ರೆ ಅವರಿಗೆ ನಮ್ಮ ಅಭಿರುಚಿಯನ್ನು ಹತ್ತಿಸಬೇಕು,
0: ಹತ್ತಿಸಿದಾಗ ಆ ಮಕ್ಕಳು ಮಾತಾಡೋ ರೀತಿನೇ ಬೇರೆ ಆಗಿರುತ್ತೆ. ಯಾವತ್ತೂ ರೇಡಿಯೋ ಕೇಳಿಲ್ಲ, ಸುಮ್ಮನೆ ಏನೋ ಅಮ್ಮನ ಬಲವಂತಕ್ಕೆ ರೇಡಿಯೋದಲ್ಲಿ ಮಾತಾಡಬೇಕು ಅಂತ ಮಾತಾಡುವಂತ ಮಕ್ಕಳು ನಮಗ್ ಗೊತ್ತಾಗ್ಬಿಡುತ್ತೆ. ಕೆಲವು ಮಕ್ಕಳು ನೀವ್ ಏನೇ ಪ್ರಶ್ನೆ ಕೇಳಿ ಅವರೇ ಚೆನ್ನಾಗಿ ಉತ್ತರ ಕೊಡ್ತಾರೆ, ತುಂಬಾ ಖುಷಿ ಆಗುತ್ತೆ. ನಮಗ್ ಮಾತ್ರ ಅಲ್ಲ, 100 ಜನ 1000 ಜನ ಕೇಳಿದಾಗ ಅಬ್ಬಾ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಈ ಮಗುಗೆ, ಎಷ್ಟು ಚಂದ ಇದೆ ಸಂಸ್ಕಾರ ಅಂತ ಅನ್ಸುತ್ತೆ.

0: ನೋಡಿ, ತುಂಬಾ ಮಕ್ಕಳು ತುಂಬಾ ಪ್ರತಿಭಾವಂತರಿರ್ತಾರೆ. ಅವರಲ್ಲಿ ಏನೋ ಒಂದು ಪ್ರತಿಭೆ ಅನ್ನೋದಿರುತ್ತೆ, ಅದನ್ನ ವ್ಯಕ್ತಪಡಿಸಬೇಕಂದ್ರೆ ಈ ಭಾಷೆ ತುಂಬಾ ಮುಖ್ಯ.
1: ಆಮೇಲೆ ನಾವು ಬಳಸುವಂತ ಪದಗಳು
0: ಭಾಷೆ
1: ಪದ ಬಳಸ್ತೀವಿ,
0: ಮತ್ತೆ ವ್ಯಾಕರಣ ಬದ್ಧವಾಗಿರ್ಬೇಕು. ನಾವ್ ಏನೇ ಮಾತಾಡೋದಾದ್ರೆ ಅದು ವ್ಯಾಕರಣ ಬದ್ಧವಾಗಿದ್ರೇನೆ ಕೇಳೋದಕ್ಕೆ ಚಂದ, ಮತ್ತೆ ಕೇಳೋರು ಕೂಡ ಅದು ಅರ್ಥ ಆಗೋದು ಆವಾಗ್ಲೇನೆ.
1: ಹೌದು.
0: ಸೊ ಹಾಗಾಗಿ ಹೆಚ್ಚಿನ ಪೋಷಕರು
1: ಕೇಳೋದಕ್ಕೆ,
0: ಹೆಚ್ಚಿನ ತಂದೆ ತಾಯಿಂದರು ಪೋಷಕರು ಹೆಚ್ಚಾಗಿ ಮಕ್ಕಳನ್ನ ರೇಡಿಯೋ ಕೇಳೋದಕ್ಕೆ ಸ್ವಲ್ಪ ಪ್ರೇರಣೆ ಕೊಡೋದು ತುಂಬಾ ಮುಖ್ಯ.
1: ಖಂಡಿತ. ಮಕ್ಕಳು ಮನೇಲಿರುವಂತಹ ಸಮಯದಲ್ಲಿ ರೇಡಿಯೋ ಹಾಕಿ ಬಿಟ್ಬಿಡೋದು, ಈ ಮಕ್ಕಳು ಸಾಧ್ಯವಾದಷ್ಟು ಆ ರೇಡಿಯೋನ ಕೇಳೋ ಹಾಗೆ ನೋಡ್ಕೊಳ್ಳೋದು, ಅಥವಾ ರೇಡಿಯೋದಲ್ಲಿ ಇವಾಗ ಯಾರು ಮಾತಾಡ್ತಾ ಇದಾರೆ, ಏನ್ ಹೇಳ್ತಾ ಇದ್ರೆ, ಏನಾದ್ರೂ ಹೇಳಿದ ಅರ್ಥ ಆಯ್ತಾ ನಿನಗೆ ಅಂತ ಕೇಳುವಂತದ್ದು ಇರಬಹುದು. ಅಥವಾ ನ್ಯೂಸ್ ಬರುತ್ತೆ, ನಮ್ಮಲ್ಲಿ ವಾರ್ತೆಗಳು ಬರುತ್ತೆ, ಪ್ರದೇಶ ಸಮಾಚಾರ ಬರುತ್ತೆ, ಏನೋ ಒಂದು ಹೇಳಿರ್ತಾರೆ ಯಾವುದೋ ಒಂದು ಊರಲ್ಲಿ ಏನೋ ಆಯ್ತು ಅಂತ ಹೇಳಿ, ಅದನ್ನ ಕೇಳೋದು ಮಕ್ಕಳಿಗೆ. ನಿನಗೆ ಗೊತ್ತಾಯ್ತಾ ಯಾರು ಏನು ಹೇಳ್ತಾ ಇದಾರೆ, ಮುಖ್ಯಮಂತ್ರಿಗಳ ಬಗ್ಗೆ ಹೇಳ್ತಾರೆ, ಪ್ರಧಾನಮಂತ್ರಿಗಳ ಬಗ್ಗೆ ಹೇಳ್ತಾರೆ, ದೇಶದಲ್ಲಿ ಏನೇನೋ ಆಗ್ತಾ ಇರುವಂತಹ ಬದಲಾವಣೆಗಳ ಬಗ್ಗೆ ಹೇಳಿರ್ತಾರೆ ಮಕ್ಕಳಿಗೆ. ಅದು ಒಂದು ಜ್ಞಾನವನ್ನ ಕೊಡುವಂತ ನಿಧಿ ಅನ್ನೋದನ್ನ ಅರ್ಥ ಮಾಡಿಸ್ಬಿಟ್ರೆ,
0: ಏನು ಹೋಮ್ವರ್ಕ್ ಇರುತ್ತೆ, ಓದೋದಿರುತ್ತೆ, ಮನೆ ಕೆಲಸ ಇರುತ್ತೆ, ಎಲ್ಲ ಕೆಲಸಗಳ ಜೊತೆಗೆ ಸಮಯ ಸಿಕ್ಕಾಗ ಫೋನ್ ಅಲ್ಲಿ ಮುಳುಗೋಗೋದು, ಟಿವಿನೇ ನೋಡ್ಕೊಂಡಿರೋದು, ಇದ್ರ ಬದಲಾಗಿ ಜೊತೆಗೆ ನಮ್ಮ ರೇಡಿಯೋವನ್ನು ಕೂಡ ಸದ್ಬಳಕೆ ಮಾಡಿಕೊಂಡ್ರೆ ತುಂಬಾ ಉತ್ತಮ.
1: ಉಮೇಶ ಸಂಕೇಶ್ವರ ಅವರು ಹೇಳಿದ ಹಾಗೆ ಅವರು ರೇಡಿಯೋ ಕೇಳ್ತಾರೆ, ಸಾಧ್ಯವಾದ್ರೆ ಮನೇಲಿರುವಂತಹ ಮಕ್ಕಳಿಗೂ ಕೂಡ ರೇಡಿಯೋ ಕೇಳಿಸ್ಲಿ ಅಂತ ನಾವು ಅವರಿಗೆ ಹೇಳೋಣ.
0: ಜೊತೆಗೆ ಸ್ಕೂಲಲ್ಲಿ ಕೂಡ ಎಲ್ಲ ಮಕ್ಕಳಿಗೆ ಹೇಳಿ, ನಮ್ಮ ರೇಡಿಯೋ ಕೇಳೋದ್ರಿಂದ ಅವರ ಒಂದು ಜ್ಞಾನಾರ್ಜನೆಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ.
1: ಮಲ್ಲಪ್ಪ ಶೆಟ್ಟಣ್ಣವರಂತ ಬೆಳಗಾವಿಯಿಂದ ಮೇಲ್ ಮಾಡಿದ್ದಾರೆ. ನಾನು ವಿವಿಧ ಭಾರತೀಯ ನಿತ್ಯ ಕೇಳುಗ.
0: ತುಂಬಾ ಸಂತೋಷ.
1: ಹೌದು, ನಾನು ಬೆಳಿಗ್ಗೆ ನಾದೋಪಾಸನೆಯಿಂದ ಹಿಡಿದು ರಾತ್ರಿ 11 ಗಂಟೆವರೆಗೂ ನಾನು ಕೇಳ್ತಾನೆ ಇರ್ತೀನಿ. ಸಮಯ ಸಿಕ್ಕಾಗೆಲ್ಲ ಕಿವಿಗೆ ಸಮಯ ಸಿಕ್ಕಾಗೆಲ್ಲ ರೇಡಿಯೋದಲ್ಲಿ ಬರುವಂತಹ ಮಾಹಿತಿ ಕಡೆಗೆ, ಹಾಡುಗಳ ಕಡೆಗೆ ಗಮನ ಕೊಡ್ತೀನಿ. ಉಳಿದಂತೆ ತನ್ನ ಪಾಡಿಗೆ ತಾನು ರೇಡಿಯೋ ಹೋಗ್ತಾ ಇರುತ್ತೆ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನನಗೆ ಅಂತಹ ವಿಶೇಷವಾಗಿ ಸಲಹೆ ಸೂಚನೆ ಕೊಡುವಂತದ್ದೇನೂ ಇಲ್ಲ. ಒಟ್ಟಾರೆ ನೀವು ಸ್ಪಂದನ ಕಾರ್ಯಕ್ರಮದಲ್ಲಿ ಕೇಳುಗರ ಮಾತಿಗೂ ಕೂಡ ಮಹತ್ವವನ್ನು ಕೊಟ್ಟು ಅದಕ್ಕಾಗಿ ಒಂದು ವೇದಿಕೆಯನ್ನು ಆರಂಭ ಮಾಡಿದ್ದೀರಿ. ಏನಾದರೂ ವಿಷಯ ಇದ್ರೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಸದ್ಯಕ್ಕೇನು ಇಲ್ಲ ಅಂತಾರೆ ಅವರು. ಇರಲಿ
0: ನೋಡಿ, ಅದು ಜನ ಕೇಳಿ ಅದನ್ನ ಸದ್ಬಳಕೆ ಮಾಡಿಕೊಂಡು ಅದರ ಒಂದು ಉಪಯೋಗ ಪಡ್ಕೊಂಡಾಗ್ಲೇ ನಮಗೂ ಅದೊಂದು ತುಂಬಾ ಹೆಮ್ಮೆ ಅನ್ಸುತ್ತೆ,
1: ಸಂತಸ ಆಗುತ್ತೆ,
0: ತುಂಬಾ ಸಂತೋಷ ಆಗುತ್ತೆ.

0: ಅಲ್ಲ, ಇವಾಗ ಮಳೆಗಾಲ ಶುರುವಾಯಿತು ಅಂತ ಏನು ಮಳೆ ಅಂದರೆ ಮಳೆ ಬರ್ತಾ ಇದೆ ಇತ್ತೀಚಿನ
1: ಹೌದು.
0: ದಿನಗಳಲ್ಲಂತೂ. ಮಳೆ ಗಾಳಿ ಜೊತೆಗೆ ಸಣ್ಣ ಸಣ್ಣ ಹುಳ ಹುಪ್ಪಟೆಗಳು ಕೂಡ ಮನೆ ಸುತ್ತಮುತ್ತ ಬರಲಿಕ್ಕೆ ಶುರುವಾಗಿದೆ.
1: ಯಾಕಂತಂದ್ರೆ ಈಗ ಅವು ಇಷ್ಟು ದಿನ ಯಾವುದೋ ಒಂದು ಬಿಲದಲ್ಲಿ ಅಲ್ಲಿ ಇಲ್ಲಿ ಪಾಪ ಸೇರ್ಕೊಂಡಿದ್ವು, ಈಗ ಮಳೆ ಬಂದ ತಕ್ಷಣ ನೀರು ಹೋಗಿ ಆ ಬಿಲದಲ್ಲಿ ಹೋಗಿ ಸೇರ್ಕೊಂಡಿರ್ತವೆ. ಅಂದ್ರೆ ಅವಾಗ ಏನು ವಾಸಸ್ಥಾನ ಏನಿದೆ ಅಲ್ಲಿಗೆ ನೀರು ಹೋದ ತಕ್ಷಣ ಅವುಗಳಿಗೆ ಒಂಥರ ಗಾಬರಿಯಾಗಿ ಹೊರಗಡೆ ಬಂದ್ಬಿಡ್ತವೆ. ಅಂತ ಸಂದರ್ಭದಲ್ಲಿ ನಾವು ತುಂಬಾ ಜಾಗರೂಕರಾಗಿರ್ಬೇಕು. ನೀವು ಗಮನಿಸಿದ್ದೇ ಆದ್ರೆ ಮಳೆಗಾಲದಲ್ಲಿ ಹೆಚ್ಚು ಹಾವುಗಳ ಒಂದು ಓಡಾಟ, ಈ ಒಂದು ಕೀಟಗಳ ಒಂದು ಹಾರಾಟ ಜಾಸ್ತಿ ಇರುತ್ತೆ. ಹಾವಳಿ ಅಂದ ತಕ್ಷಣ ಇನ್ನೊಂದು ನೆನಪಾಗುತ್ತೆ, ಈ ಸೊಳ್ಳೆಯ ಒಂದು ಹಾವಳಿ ತುಂಬಾ ಜಾಸ್ತಿ ಈ ಒಂದು ಮಳೆಗಾಲ ಆರಂಭ ಆಗ್ತಿದ್ದಂಗೆನೆ. ಯಾಕಂದ್ರೆ ಅಲ್ಲೆಲ್ಲ ನೀರು ನಿಲ್ಲುತ್ತೆ, ತೇವಾಂಶ ಜಾಸ್ತಿ ಆಗುತ್ತೆ, ಸ್ವಲ್ಪ ಸ್ವಚ್ಛತೆ ಕಡಿಮೆ ಆಗುತ್ತೆ. ತೇವಾಂಶ ಜಾಸ್ತಿ ಆಯಿತು, ನೀರು ನಿಲ್ಲುತ್ತೋ, ಸ್ವಚ್ಛತೆ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಾಗ. ಎಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡೋದಿಲ್ವೋ ಅಲ್ಲಿ ಸೊಳ್ಳೆಗಳ ಒಂದು ಹಾವಳಿ ಜಾಸ್ತಿ ಆಗುತ್ತೆ, ಅದರ ಸಂತಾನೋತ್ಪತ್ತಿ ಅದರ ಒಂದು ಸಂಖ್ಯೆ ಜಾಸ್ತಿಯಾಗಿ ನಮಗೆ ಡೆಂಗ್ಯೂ ಮಲೇರಿಯಾ ಈ ಥರದ ಒಂದು ಆರೋಗ್ಯದ ಸಮಸ್ಯೆಗಳನ್ನು ಅವು ತರೋದಕ್ಕೆ, ಈ ಥರ ಒಂದು ಕಾಯಿಲೆಗಳನ್ನು ತರೋದಕ್ಕೆ ಸೊಳ್ಳೆಗಳು ಮುಖ್ಯ ಕಾರಣ ಆಗ್ತವೆ. ಆದಷ್ಟು ಕೂಡ ಮನೆ ಸುತ್ತಮುತ್ತಲು ಸ್ವಚ್ಛವಾಗಿ ಇಟ್ಕೊಳ್ಳಿ, ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಹಳೆಯ ಟೈರು, ಡಬ್ಬಿ, ಹೂವಿನ ಕುಂಡ, ತೆರೆದ ಟ್ಯಾಂಕುಗಳು, ಈ ಥರ ಯಾವುದೇ ಒಂದು ವಸ್ತು ನೀರು ನಿಲ್ಲುವಂತಹ ಒಂದು ವಸ್ತುಗಳು ಮನೆ ಸುತ್ತಮುತ್ತ ಇದ್ದರೆ ಅವುಗಳನ್ನು ವಿಲೇವಾರಿ ಮಾಡಿ ಆದಷ್ಟು ಕೂಡ ಸ್ವಚ್ಛವಾಗಿ ಇಟ್ಕೊಳ್ಳಿ. ಸಂಜೆ ವೇಳೆಯಲ್ಲಿ ಆದಷ್ಟು ಕಿಟಕಿ ಬಾಗಿಲುಗಳನ್ನು ಕತ್ತಲಾಗಕ್ಕಿಂತ ಮೊದಲೇ ನಾವು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡೋದು ಉತ್ತಮ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸೊಳ್ಳೆಗಳು ಬೆಳಗಿನಿಂದ ಹಸಿದಿರ್ತವೆ, ಸಾಯಂಕಾಲ ತಕ್ಷಣ ಬಂದು ಯಾವ ಮನೆ ಕಿಟಕಿ ಬಾಗಿಲು ಓಪನ್ ಇದ್ರೆ ಆ ಮನೆಗೆ ನುಗ್ಗಿ ನಮಗೆ ಕಚ್ಚೋದಕ್ಕೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತವೆ. ಆ ಒಂದು ಸಮಯದಲ್ಲಿ ಒಂದು ಅರ್ಧ ಗಂಟೆ, ಒಂದು ಮುಕ್ಕಾಲು ಗಂಟೆ ನಾವು ಕಿಟಕಿ ಬಾಗಿಲನ್ನು ಹಾಕಿದರೆ ಅವೆಲ್ಲ ಬೇರೆ ಕಡೆಗೆ ಆಹಾರಕ್ಕಾಗಿ ಹುಡ್ಕೊಂಡು ಹೋಗ್ಬಿಡ್ತವೆ, ಅಂದರೆ ನಮ್ಮ ಮನೆಗೆ ಬರೋದಿಲ್ಲ. ಜೊತೆಗೆ ರಾತ್ರಿ ಹೊತ್ತು ಆದಷ್ಟು ಕೂಡ ಸೊಳ್ಳೆ ಪರದೆ ಈ ರಿಫ್ಲೆಂಟನ್ನು ಬಳಸಿ ನಾವು ಸೊಳ್ಳೆಗಳಿಂದ ರಕ್ಷಣೆ ಪಡ್ಕೊಳ್ಳೋದು ತುಂಬ ಉತ್ತಮ. ವಿಶೇಷವಾಗಿ ಮಕ್ಕಳು ಮತ್ತು ವೃದ್ಧರು ಈ ಒಂದು ಸೊಳ್ಳೆ ಕಾಟಕ್ಕೆ ಸಿಕ್ಕಿದರೆ ಅವರ ಅನಾರೋಗ್ಯಕ್ಕೆ ಬೇಗ ತುತ್ತಾಗ್ತಾರೆ. ಹಾಗಾಗಿ ಆದಷ್ಟು ಸೊಳ್ಳೆಯ ಒಂದು ಹಾವಳಿ ಕಡೆ ಹೆಚ್ಚಿನ ಒಂದು ಗಮನವನ್ನು ಈ ಒಂದು ಮಳೆಗಾಲದ ಆರಂಭದಲ್ಲಿ ಕೊಡಲೇಬೇಕು.
0: ಎಷ್ಟು ಒಳ್ಳೆ ಮಾತು ಹೇಳಿದ್ರಿ ನೀವು. ಶಾಲೆಗಳ ಆರಂಭ ಆಗುತ್ತೆ, ಶಾಲೆಗೆ ಹೋಗುವಂತಹ ಮಕ್ಕಳಿರಬಹುದು, ಮನೇಲಿರುವಂತಹ ಪುಟ್ ಪುಟ್ ಮಕ್ಕಳು, ಯಾರೇ ಇದ್ರು ಕೂಡ ಮಳೆಗಾಲದಲ್ಲಿ ಬರುವಂತಹ ಸೊಳ್ಳೆಗಳಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಪಾಲಿಸಬೇಕು. ಮುಖ್ಯವಾಗಿ ಮನೆ ಸುತ್ತಮುತ್ತ ಹಸಿರು ಗಿಡಗಳು ಜಾಸ್ತಿ ಇದ್ದಾಗ ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕಿರೋ ಅಷ್ಟು ಇಟ್ಕೊಂಡು ಉಳಿದದನ್ನ ಕಟ್ ಮಾಡುವಂತ ಕೆಲಸನ ಕೂಡ ಮಾಡಬಹುದು. ನೀರು ನಿಲ್ದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಮಲೇರಿಯಾ ಎಲ್ಲ ಬಂತು ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ, ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕು ಅನ್ನೋದು ನಿಮ್ಮ ಮಾತಿನ ಅರ್ಥ ಅಲ್ವಾ? ಖಂಡಿತವಾಗ್ಲು ಈ ಎಲ್ಲಾ ಸಲಹೆ ಸೂಚನೆಗಳ ಜೊತೆಗೆ ನಾವು ನಮ್ಮ ಇವತ್ತಿನ ಸ್ಪಂದನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ.
1: ಖಂಡಿತ, ನಮಸ್ಕಾರಗಳು.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದು ಲೋಕಭವನದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ರಾಜ್ಯ ಸಚಿವ ಸಂಪುಟ ವಿಸರ್ಜನೆಗೊಂಡಿರುವ ಬಗ್ಗೆ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿದೆ. ಇದೇ ವೇಳೆ ಹೊಸ ಸರ್ಕಾರ ರಚನೆಯಾಗುವವರೆಗೆ ಇನ್ನೂ 2-3 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ಹಸ್ತಾಂತರಿಸಿದ್ದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ

ರಾಜೀನಾಮೆ ನೀಡಿದ ಬಳಿಕ ದೆಹಲಿಗೆ ತೆರಳಲಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ತೆರಳಿದ ಅವರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಈವರೆಗೆ ತಮಗೆ ನೀಡಿದ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಇದೇ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರ ಜೊತೆಗೂ ಕೆಲ ಹೊತ್ತು ಮಾತುಕತೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರವಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಂಡಾಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಜನಮಾನಸದಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡುತ್ತಾನೆ. ಕೊಟ್ಟಿರುವ ಅವಕಾಶದಲ್ಲಿ ಏನು ಸಾಧನೆ ಮಾಡುತ್ತೇವೋ ಎಂಬುದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಸಿದ್ದರಾಮಯ್ಯನವರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯ. ಅವರ ಆಡಳಿತದಲ್ಲಿ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಎಂದು ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ರಾಜ್ಯದ ಮೊದಲ ತಾಂತ್ರಿಕ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಇದಕ್ಕೂ ಮೊದಲು ಉಪರಾಷ್ಟಪತಿಯವರು ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದರು. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದರು. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದ ಕಪ್ಪೆಚಿಪ್ಪು ದುರಂತದಲ್ಲಿ ಮೃತಪಟ್ಟ 11 ಮಂದಿಯ ಕುಟುಂಬಕ್ಕೆ ಪರಿಹಾರ ಧನವನ್ನು ಮಾಜಿ ಸಚಿವ ಮಂಗಳ ವೈದ್ಯ ಇಂದು ವಿತರಿಸಿದರು. ರಾಜ್ಯ ಸರ್ಕಾರವು ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 55 ಲಕ್ಷ ರೂಪಾಯಿ ಹಾಗೂ ಮೀನುಗಾರಿಕೆ ಇಲಾಖೆಯಿಂದ ತಲಾ 10 ಲಕ್ಷದಂತೆ 11 ಕುಟುಂಬದವರಿಗೆ ಒಟ್ಟು 1,10,00,000 ರೂಪಾಯಿಯನ್ನು ಘೋಷಿಸಿತ್ತು. ಈ ಎಲ್ಲಾ ಪರಿಹಾರದ ಚೆಕ್ಗಳನ್ನು ಇಂದು ಬೆಳಿಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಮಂಗಳ ವೈದ್ಯ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ಹೆಚ್ವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಡಾ ಜಿ ಪರಮೇಶ್ವರ್, ವೆಂಕಟರಮಣಪ್ಪ ಅವರು ತುಮಕೂರು ಜಿಲ್ಲೆ

0: ಹೋರಾಟ ಮಾಡಿ ಜನಪ್ರಿಯತೆ ಗಳಿಸಿದ ಶೋಷಿತ ವರ್ಗದ ನಾಯಕ. ಅವರ ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದು ತಿಳಿಸಿದರು. ಜೇನು ಪೆಟ್ಟಿಗೆಯನ್ನು ಮಾವಿನ ತೋಟದಲ್ಲಿ ಅಳವಡಿಸಿಕೊಂಡು ದುಬೈಗೆ ಮಾವಿನ ಹಣ್ಣು ರಫ್ತು ಮಾಡುವ ಮೂಲಕ ಜೇನು ಕೃಷಿ ಮಾಡಿದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನಿಲೋಗಲ್ಲ ಗ್ರಾಮದ ರೈತ ಶ್ರೀನಿವಾಸ ಜೇನು ಕೃಷಿಯಲ್ಲಿ ಮಾದರಿಯಾಗಿದ್ದಾರೆ. ಜೇನುತುಪ್ಪಕ್ಕೆ ಉತ್ತಮ ಬೆಲೆಯ ಜೊತೆಗೆ ಜೇನುನೊಣಗಳ ಪರಾಗಸ್ಪರ್ಶದಿಂದ ಮಾವಿನ ಇಳುವರಿ ಹೆಚ್ಚಿಸಿಕೊಳ್ಳುವ ವಿಧಾನ ಇತರ ರೈತರಿಗೆ ಮಾದರಿಯಾಗಿದೆ. ನೈಸರ್ಗಿಕ ಕೃಷಿಯಲ್ಲಿ ಮಾವಿನ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದು ಹಣ್ಣುಗಳು ಹೆಚ್ಚಿನ ಸಿಹಿ ಮತ್ತು ರುಚಿಯಾಗಿರಲು ಕಾರಣವಾಗಿದೆ. ಸಾವಯವ ಪದ್ಧತಿಯಲ್ಲಿ ಮಾವು ಬೆಳೆಯುತ್ತಿದ್ದು ಇಳುವರಿ ಕಡಿಮೆಯಾಗುವ ಸಂದರ್ಭದಲ್ಲಿ ಜೇನು ಪೆಟ್ಟಿಗೆಯನ್ನು ತೋಟದಲ್ಲಿ ಅಳವಡಿಸಿಕೊಂಡಿದ್ದರಿಂದ ಗಿಡದಲ್ಲಿ ಮಾವಿನ ಎಲೆಗಿಂತ ಕಾಯಿಗಳು ಅಧಿಕವಾಗಿವೆ. ಇದಕ್ಕೆ ಕಾರಣ ಜೇನುನೊಣಗಳ ಪರಾಗಸ್ಪರ್ಶ ಎಂದು ರೈತ ಶ್ರೀನಿವಾಸ ಜಾಲಿಹಾಳ ತಿಳಿಸಿದ್ದಾರೆ.
1: ಈ ಮಸಾರಿ ಭೂಮಿಯೊಳಗೆ ಏನಪ್ಪ, ನಾನು ಮಾವು ಬೆಳೆ ಬೆಳೆದಿದ್ದೀನಿ. ಸುಮಾರು 850 ಇದರಲ್ಲಿ ಮಾವಿನ ಮರಗಳವ. ಮಾವಿನ ಮರಗಳು 8 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ, 4 ವೆರೈಟೀಸ್ ಹಣ್ಣು ಬರ್ತದಲ್ಲಿ. ಈ ವರ್ಷ ಏನಪ್ಪ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಕಾಯಿಗಳು ಜಾಸ್ತಿ ಆಗ್ತವೆ. ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತವೆ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗೆ ಕಡಿಮೆ ಅಂತಂದ್ರೆ ಈ ಗಿಡಗಳು ಏನಪ್ಪ ಅಂತಂದ್ರೆ ಪರಾಗಸ್ಪರ್ಶದಿಂದ. ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ರಿಂದ ಏನಾಗ್ತದೆ, ಪರಾಗಸ್ಪರ್ಶ ಜಾಸ್ತಿ ಆಗ್ತದೆ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾವ ಹೊರತು ಕಡಿಮೆ ಆಗಿಲ್ಲ.
0: ಹಾವೇರಿ ಜಿಲ್ಲೆಗೆ ಪ್ರಸಕ್ತ ಸಾಲಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 5.81 ಲಕ್ಷ ಮಾನವ ದಿನಗಳ ಸೃಜನೆಗೆ ಗುರಿ ನೀಡಲಾಗಿದೆ. ಈಗಾಗಲೇ ಸುಮಾರು 1.96 ಲಕ್ಷ ಮಾನವ ದಿನಗಳ ಸೃಜನೆ ಮಾಡಲಾಗಿದ್ದು ಶೇಕಡ 33.73% ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟಾರೆ 42,139 ಜನರ ಉದ್ಯೋಗ ಬೇಡಿಕೆ ಸಲ್ಲಿಸಿದ್ದು 40,501 ಜನರಿಗೆ ಉದ್ಯೋಗ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೂ ಚರ್ಚೆ. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ನಿಂದ ಹಣವನ್ನು ವಂಚಿಸುತ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ನ ಆಫೀಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ನಲ್ಲಿ.
1: ನೀವು ಉಳಿಸಿಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಸಮಯ 2:42. ಹೌದು, ಇದೀಗ ಸಮಯ ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಕಾರ್ಯಕ್ರಮ ಚಿತ್ರತಾನ. ಇವತ್ತಿನ ಚಿತ್ರತಾನ

2001 ತೆರೆ ಕಂಡಂತಹ ಜೇನುಗೂಡು ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಗೋಣ. ಎಸ್ ಉಮೇಶ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರಕ್ಕೆ ದೇವರಾಜ್, ಶ್ರುತಿ, ಕುಮಾರ ಗೋವಿಂದ್, ಸಿತಾರ, ಉಮಾಶ್ರೀ, ಕರಿಬಸವಯ್ಯ, ಮೋಹನ್, ಬ್ಯಾಂಕ್ ಜನಾರ್ದನ್ ಹೀಗೆ ದೊಡ್ಡ ಮಟ್ಟಿನ ತಾರಾಗಣವಿರುವಂತಹ ಚಿತ್ರ ಜೇನುಗೂಡು. ಬನ್ನಿ ಕೇಳೋಣ ಜೇನುಗೂಡು ಚಿತ್ರದ ಹಾಡುಗಳನ್ನು.

ರಾಜೇಶ್ ಕೃಷ್ಣನ್, ಹೇಮಂತ್, ಅರ್ಚನಾ, ಸುಜಾತ ದತ್, ಮನೋಜ್, ಹಾಗೆ ಇವರ ಧ್ವನಿಯಲ್ಲಿ ಜೇನುಗೂಡು ಚಿತ್ರದ ಹಾಡುಗಳನ್ನು ಇಷ್ಟು ಹೊತ್ತು ಕೇಳಿದ್ರಿ. ಎಸ್ ನಾರಾಯಣ್ ಹಾಗೂ ಎಂ ಎನ್ ವ್ಯಾಸರಾವ್, ಎಂ ಡಿ ಹಶಾಂ ಅವರು ಈ ಚಿತ್ರದ ಗೀತೆಗಳನ್ನು ರಚಿಸಿದರು. ಇದಾಗಿತ್ತು ಇವತ್ತಿನ ಚಿತ್ರತಾನ ಕಾರ್ಯಕ್ರಮ. ಇನ್ನು ಮುಂದೆ ಹಿಂದಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಸಮಯ ಆಗಿದೆ 3 ಗಂಟೆ. 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 4:03 ಆಗಿಬಿಡ್ತು. ಹೌದು, ಈಗ ಕಾರ್ಯಕ್ರಮ ಪರಿಮಳ, ಮಾಹಿತಿ, ಸಾಧನೆ, ಸಲಹೆ, ಆರೋಗ್ಯ, ಆಚಾರ ವಿಚಾರ, ಸಂದರ್ಶನ, ಹಾಡು ಹರಟೆ, ಪರಿಮಳ, ಮುಕ್ತ ಮಾತು.

ಕಾರ್ಯಕ್ರಮದ ಮೊದಲಿಗೆ ಕೇಳಿ ಬಳ್ಳಾರಿ ನಾಗ ಚಿತ್ರದ ಹಾಡನ್ನ ಹಾಡಿದ್ದಾರೆ ಚಿತ್ರ. ಎಲ್ ಎನ್ ಶಾಸ್ತ್ರಿ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿರುವಂತಹ ಹಾಡು.

ಬೆಳದಿಂಗಳ ಬಾಲೆ ಚಿತ್ರದ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಹಾಡಿಗೆ ಸಾಹಿತ್ಯವನ್ನು ನೀಡಿದ್ರು ಎಸ್ ಎಂ ಪಾಟೀಲ್ ಹಾಗೂ ಗುಣಾ ಸಿಂಗ್ ಅವರ ಸಂಗೀತ ಸಂಯೋಜನೆಯಿದ್ದಂತಹ ಹಾಡು ಇದಾಗಿತ್ತು. ಇವತ್ತಿನ ಪರಿಮಳ ಮುಕ್ತ ಮಾತು ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶದಲ್ಲಿ ಸಾಧನೆಯನ್ನು ಮಾಡಿರುವಂತಹ 5 ಭಾರತೀಯರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಇತ್ತೀಚೆಗೆ ಬಹಳನೇ ಹೆಸರು ಮಾಡಿದ್ದಂತಹ ಶುಭಾಂಶು ಶುಕ್ಲಾ ಅವರ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ ಅಲ್ವಾ ಸ್ನೇಹಿತರೆ? ಅವರೊಂದಿಗೆ ಇನ್ನೂ 5 ಜನ ಭಾರತೀಯರು ಅಂತರಿಕ್ಷ ಪಯಣದಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿದವರಿದ್ದಾರೆ. ಒಂದು ಅಧ್ಯಾಯವನ್ನೇ ಬರೆದಿದ್ದಾರೆ ಬಾಹ್ಯಾಕಾಶ ಲೋಕದಲ್ಲಿ. ಶುಭಾಂಶು ಶುಕ್ಲಾಗಿಂತಲೂ ಮೊದಲು ರಾಕೇಶ್ ಶರ್ಮಾರಿಂದ ರಾಚಾಚಾರಿವರೆಗೆ 5 ಭಾರತೀಯರು ಬಾಹ್ಯಾಕಾಶ ಪಯಣದಲ್ಲಿ ಹೊಸ ಅಧ್ಯಾಯವನ್ನು ಬರೆದಿರ್ತಾರೆ. ಯಾರಂತ ನೋಡ್ತಾ ಸಾಗೋಣ. ಮೊದಲಿಗೆ 2025 ಜೂನ್ 26 ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಎಕ್ಸಿಯೋ ಮಿಷನ್ 4 ತಂಡದೊಂದಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಯಶಸ್ವಿಯಾಗಿ ಡಾಕ್ ಆಗಿ 41 ವರ್ಷಗಳ ನಂತರ ಮೊದಲ ಭಾರತೀಯನಾಗಿ ISSಗೆ ಕಾಲಿಟ್ಟಿರುವಂಥವರು. ಲಖನೌ ಮೂಲದ ಶುಭಾಂಶು ಅಂತರಿಕ್ಷಕ್ಕೆ ಹಾರಿದ ಮೊದಲ ಭಾರತೀಯ ಎಂಬ ಮಾನ್ಯತೆಯನ್ನು ಕೂಡ ಪಡೆದಿದ್ದಾರೆ. ನಾಸಾ, ಇಸ್ರೋ, ESA, ಎಕ್ಸಿಯೋಮ್ ಸ್ಪೇಸ್, ಸ್ಪೇಸ್ ಎಕ್ಸ್ರ ಜೊತೆ ಪ್ರಮುಖ ಸಹಕಾರದಿಂದ ಈ ಅಂತಾರಾಷ್ಟ್ರೀಯ ಮಿಷನ್ ಅನ್ನು ಯಶಸ್ವಿಗೊಳಿಸುವುದು ಸಾಧ್ಯವಾಗಿತ್ತು.

ಶುಭಾಂಶು ಶುಕ್ಲ ಹಾಗೆ ಇನ್ನುಳಿದ ಐದು ಮಂದಿ ಯಾರಂತ ತಿಳ್ಕೊಳ್ಳೋಣ. ಕೇಳಿ ಗಾಳಿಪಟ ಚಿತ್ರದ ಹಾಡನ್ನ ಕುನಾಲ್ ಗಾಂಜಾವಾಲ ಹಾಗೂ ಟಿಪ್ಪು ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡು.

ಬಾಹ್ಯಾಕಾಶಕ್ಕೆ ಹಾರಿರುವ ಹಲವು ಭಾರತೀಯರಲ್ಲಿ ಇತ್ತೀಚೆಗೆ ಹೆಸರು ಮಾಡಿದ ಶುಭಾಂಶು ಶುಕ್ಲಾ ಅವರ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಂಡ್ವಿ. ಹೌದು, ಇನ್ನೂ ಅನೇಕರು ಹಾರಿದ್ದಾರೆ, ಅವರ ಕುರಿತಾಗಿ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳೋಣ. ರಾಕೇಶ್ ಶರ್ಮಾ ಅಂತರಿಕ್ಷಕ್ಕೆ ಹಾರಿದಂತಹ ಮೊದಲ ಭಾರತೀಯ. 1984 ಸೋವಿಯತ್ ಯೂನಿಯನ್ನ ಸೋಯುಜ್ ಯಾನದಲ್ಲಿ ರಾಕೇಶ್ ಶರ್ಮಾ ಅವರು ಅಂತರಿಕ್ಷಕ್ಕೆ ಹೋದಂತಹ ಮೊದಲ ಭಾರತೀಯ. ಸಾರೇ ಜಹಾನ್ ಸೆ ಅಚ್ಛಾ ಎಂಬ ಅವರ ಘೋಷವಾಕ್ಯ ದೇಶದ ಮನಸ್ಸನ್ನು ಗೆದ್ದಿತ್ತು. ನಿಶ್ಚಲವಾದ ಪೈಲಟ್ಟಾಗಿ, ರಾಷ್ಟ್ರದ ವೀರನಾಗಿ ಅವರು ಭಾರತೀಯರಿಗೆ ಅಂತರಿಕ್ಷವು ಪ್ರಾಪ್ಯ ಎಂಬ ನಂಬಿಕೆಯನ್ನು ನೀಡಿದ್ದರು.

ಹಾಗೆ ಇನ್ನೋರ್ವ ಸಾಧಕಿಯನ್ನು ನಾವಿಲ್ಲಿ ನೆನಪಿಸ್ಕೊಳ್ಳೇಬೇಕು. ಅವರೇ ಸುನೀತಾ ವಿಲಿಯಮ್ಸ್. ನಾಸಾದ ತಾರೆ, ಗುಜರಾತಿ ಮೂಲದ ಸುನೀತಾ ವಿಲಿಯಮ್ಸ್ ಅವರು ನಾಸಾದ ಅತ್ಯಂತ ಗೌರವಾನ್ವಿತ ಅಂತರಿಕ್ಷ ಯಾತ್ರಿಗಳಲ್ಲಿ ಒಬ್ಬರು. 320ಕ್ಕೂ ಹೆಚ್ಚು ದಿನಗಳನ್ನು ಅಂತರಿಕ್ಷದಲ್ಲಿ ಕಳೆದಿರುವ ಅವರು 7 ಬಾರಿ ಸ್ಪೇಸ್ ವಾಕ್ ಮಾಡಿದ್ದು, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಟ್ರೆಡ್ಮಿಲ್ನಲ್ಲಿ ಮ್ಯಾರಥಾನ್ ಓಡಿದ್ದಾರೆ. ಸುನೀತಾ ವಿಲಿಯಮ್ಸ್ ನಮ್ಮೆಲ್ಲರ ಹೆಮ್ಮೆ. ನಮ್ಮೆಲ್ಲರ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದರು ಅಲ್ವಾ? ಯಾವಾಗ ಅವರು ಹೋಗಿದ್ದಂತಹ ಸ್ಪೇಸ್ ಶಟಲ್ ವಾಪಸ್ಸಾಗತ್ತೋ ಇಲ್ವೋ ಅನ್ನೋ ಒಂದು ಗಾಬರಿ ನಮಗೆಲ್ಲರಿಗೂ ಇದ್ದ ಸಮಯದಲ್ಲಿ, ಅದೆಲ್ಲವನ್ನು ನಮ್ಮೆಲ್ಲರ ಹಾರೈಕೆಯಿಂದ ಸುನೀತಾ ವಿಲಿಯಮ್ಸ್ ಅವರು ವಾಪಸ್ಸಾಗಿದ್ದರು. ಅವರ ಉತ್ಸಾಹ, ಶಕ್ತಿಯ ಸಂಯೋಜನೆ ಅವರನ್ನು ಜಾಗತಿಕವಾಗಿ ಗುರುತಿಸಿದೆ. ಈಗ ಕೇಳೋಣ ಜನುಮದ ಜೋಡಿ ಚಿತ್ರದಿಂದ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡನ್ನು.

0: ಯೋಗಿ, ಎಷ್ಟೊಂದು ಪ್ರಶಾಂತವಾಗಿದೆ ನಿಮ್ಮೂರು. ಈ ಜನ, ಈ ಗಾಳಿ, ಈ ನೆಲ, ಈ ನೀರು ಅದ್ಭುತ. ನಾನಿಲ್ಲಿ ಬಾಳೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ. ನಡೀರಿ ಹೋಗೋಣ.
1: ಎಲ್ಲಿಗೆ?
0: ಮನೆಗೆ.
1: ಯಾರ ಮನೆಗೆ?
0: ನಮ್ಮ ಮನೆಗೆ.

ಯುವರಾಜ್ ಹಾಗೂ ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚಿತ್ರದ ಗೀತೆಯನ್ನು ಆಲಿಸಿದಿರಿ. ಅಬ್ಬಾಸ್ ಅಬ್ಬಲಗೆರೆ ಅವರ ಸಾಹಿತ್ಯಕ್ಕೆ ವಿಜಯಾನಂದ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದರು. ಪರಿಮಳ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶದಲ್ಲಿ ಸಾಧನೆಯನ್ನ ಮಾಡಿರುವಂತಹ ಭಾರತೀಯ ವಿಜ್ಞಾನಿಗಳ ಕುರಿತಾಗಿ ಮಾತಾಡ್ತಾ ಸಾಕ್ತಾ ಇದ್ವಿ ಸ್ನೇಹಿತರೆ. ನಮ್ಮ ಕೇಳುಗರೊಬ್ಬರು ಸಂದೇಶವನ್ನು ಕೂಡ ಆಗಲೇ ಕಳುಹಿಸಿಕೊಟ್ಟಿದ್ದಾರೆ. ಇವರೆಲ್ಲರ ಜೊತೆಗೆ ಕಲ್ಪನಾ ಚಾವ್ಲಾ ಅವರನ್ನು ಕೂಡ ಈ ಹೊತ್ತಿನಲ್ಲಿ ನೆನಪು ಮಾಡಿಕೊಂಡ್ರೆ ಉತ್ತಮ ಅಂತ. ಖಂಡಿತ ಅವರನ್ನು ನೆನೆಸದೆ ಈ ಒಂದು ಕಾರ್ಯಕ್ರಮ ಪರಿಪೂರ್ಣ ಆಗೋದಿಲ್ಲ.

ಕಲ್ಪನಾ ಚಾವ್ಲಾ ಅವರು ಕರ್ನಾಲ್ನಲ್ಲಿ ಜನಿಸಿದರು. ಅವರು ಅಂತರಿಕ್ಷಕ್ಕೆ ಹೋದ ಭಾರತದ ಮೊದಲ ಮಹಿಳೆ ಅಂತಲೇ ಕರೆಸಿಕೊಳ್ತಾರೆ. ಹಾಗೆ ನಾಸಾದ ಮೂಲಕ ನಕ್ಷತ್ರಗಳನ್ನು ತಲುಪಿದಂತಹ ಇವರು ಕನಸುಗಳು ಯಾವುದೇ ಗಡಿಗಳನ್ನು ಮೀರಿ ಹಾರಬಹುದು ಎಂಬುದನ್ನು ತೋರಿಸಿ ಕೂಡ ಕೊಟ್ಟಿದ್ದಾರೆ. ಹೌದು, ಕಲ್ಪನಾ ಚಾವ್ಲಾ ಅಂದ ತಕ್ಷಣ ಒಂದು ನಕ್ಷತ್ರದ ನೆನಪೇ ಆಗುತ್ತೆ. ಯಾಕೆ ಅಂತಂದರೆ ಅವರೇನು ಆ ಸಾಧನೆಯನ್ನು ಮಾಡಿದ್ರು, ಆ ಕ್ಷಣ ಅವರನ್ನು ಕಳೆದುಕೊಂಡ ಸಮಯ ಏನಿದೆ ಅಲ್ಲ, ಅದೆಷ್ಟೋ ಲಕ್ಷಾಂತರ ಮಕ್ಕಳ ವಿದ್ಯಾರ್ಥಿಗಳ ಕನಸಿನಲ್ಲಿ ಅವರ ಥರ ನಾವಾಗಬೇಕು ಅನ್ನೋದನ್ನು ಅಚ್ಚೊತ್ತಿ ಬಿಟ್ಟಿದ್ರು. ಅವರು ಒಂಥರ ಎಲ್ಲ ಮಕ್ಕಳಿಗೂ ಸ್ಫೂರ್ತಿಯಾಗಿದ್ದರು, ಕಲ್ಪನಾ ಚಾವ್ಲಾ ಅವರು. 2003 ಕೊಲಂಬಿಯಾ ಶಟಲ್ ದುರಂತದಲ್ಲಿ ಅವರನ್ನು ಅಕಾಲಿಕವಾಗಿ ನಾವು ಕಳ್ಕೊಂಡ್ವಿ. ಆದರೆ ಅವರ ಆದರ್ಶಗಳು ಇಂದಿಗೂ ಲಕ್ಷಾಂತರ ಕನಸುಗಳನ್ನು ಪ್ರಜ್ವಲಿಸುತ್ತವೆ. ಮತ್ತೊಬ್ಬ ಬಾಹ್ಯಾಕಾಶದಲ್ಲಿ ಸಾಧನೆಯ ಮಾಡಿರುವಂತಹ ಮಹಿಳೆ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿ ಅಮೆರಿಕದಲ್ಲಿ ಬೆಳೆದ ಸಿರಿಷಾ ಭಾಂದ್ಲಾ ಅವರು 2021 ವರ್ಜಿನ್ ಗ್ಯಾಲಕ್ಟಿಕ್ ಯಾನದ ಮೂಲಕ ಅಂತರಿಕ್ಷಕ್ಕೆ ಹಾರಿದಂತಹ ಭಾರತೀಯ ಮೂಲದ ಮಹಿಳೆ. ಈ ಪ್ರಯಾಣ ಕೇವಲ ಪ್ರವಾಸವಲ್ಲ, ಅದು ವಿಜ್ಞಾನ, ಪ್ರಗತಿ ಮತ್ತು ಪ್ರತಿನಿಧಾನಗಳ ಹಬ್ಬವೂ ಆಗಿತ್ತು. ಈಗ ಕೇಳೋಣ ಜರ್ಸಿ ನಂಬರ್ 10 ಚಿತ್ರದ ಹಾಡನ್ನು ಜುಬಿನ್ ಪೌಲ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಬಿ ರಾಘವೇಂದ್ರ ಅವರ ಸಾಹಿತ್ಯಕ್ಕೆ ಜುಬಿನ್ ಪೌಲ್ ಅವರದ್ದೇ ಸಂಗೀತ ಸಂಯೋಜನೆ ಇರುವಂತಹ ಹಾಡು.

ಜೋಡಿ ಹಕ್ಕಿ ಚಿತ್ರದ ಹಾಡನ್ನು ಶಂಕರ್ ಶಾನ್ಬಾಗ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿದಿರಿ. ವಿ ಮನೋಹರ್ ಅವರ ಸಾಹಿತ್ಯವಿದ್ದಂಥ ಹಾಡಿಗೆ ಸಂಗೀತ ಸಂಯೋಜನೆ ಕೂಡ ವಿ ಮನೋಹರ್ ಅವರದ್ದೇ ಆಗಿತ್ತು. ಪರಿಮಳ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಭಾರತೀಯರ ಕುರಿತಾಗಿ ಮಾತಾಡ್ತಾ ಸಾಕ್ತಾ ಇದ್ವಿ ಕೇಳುಗರೆ. ಇನ್ನೋರ್ವ ಸಾಧಕರು ಯಾರು ಅಂತ ನೋಡೋದಾದರೆ ಇವರು ರಾಜಾಚಾರಿ, ಅಮೆರಿಕನ್ ಏರ್ಫೋರ್ಸ್ ಕರ್ನಲ್ ಹಾಗೂ ಎಂಜಿನಿಯರ್ ಆಗಿರುವ ರಾಜಾಚಾರಿ 2021 ನಾಸಾದ ಸ್ಪೇಸ್ಎಕ್ಸ್ ಕ್ರ್ಯೂ 3 ಮಿಷನ್ಗೆ ನಾಯಕತ್ವವನ್ನು ವಹಿಸಿದಂಥವರು. ಉನ್ನತ ತರಬೇತಿಯ ಪೈಲಟ್ ಆಗಿರುವ ಇವರು ಭಾರತೀಯ ಮೂಲದ ಅಂತರಿಕ್ಷ ಯಾತ್ರೆಗಳನ್ನು ಪ್ರತಿನಿಧಿಸುತ್ತಾರೆ. ಇವತ್ತಿನ ಪೀಳಿಗೆಗೆ, ಯುವ ಪೀಳಿಗೆಗೆ ಇವರೊಂದು ಮಾದರಿ ಅಲ್ವಾ? ಆಧುನಿಕ ಬಾಹ್ಯಾಕಾಶ ಸಂಶೋಧನೆಯ ಹೊಸ ಗಡಿಗಳನ್ನು ಮುರಿತಾ ಇರುವಂತಹ ಇವರು ನಮ್ಮೆಲ್ಲ ಯುವ ಬಾಂಧವರಿಗೆ ಅಥವಾ ಯುವಕರಿಗೆ ಒಂದು ಮಾದರಿಯಾಗಿದ್ದಾರೆ. ಇಷ್ಟು ಹೊತ್ತು ನಾವು ಮಾತನಾಡಿದಂತಹ ಅಂತರಿಕ್ಷ ಬಾಹ್ಯಾಕಾಶದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಭಾರತೀಯ ಮೂಲದ ಸಾಧಕರು ಇವರು. ಬಾಹ್ಯಾಕಾಶದಲ್ಲಿ ಹೋಗಿ ಸಾಧನೆಯನ್ನು ಮಾಡುವಂಥದ್ದು ಅಷ್ಟು ದಿನ ಸ್ಪೇಸ್ ಶಟಲಲ್ಲಿ ಇರುವಂಥದ್ದು ಸಣ್ಣ ಮಾತಲ್ಲ. ಅದೆಲ್ಲವನ್ನು ಇವರು ಮೀರಿ ಸಾಧನೆಯನ್ನು ಮಾಡಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು. ಕೇಳಿ ಸ್ನೇಹಾನ ಪ್ರೀತಿನ ಚಿತ್ರದ ಹಾಡನ್ನು SP ಬಾಲಸುಬ್ರಹ್ಮಣ್ಯಂ, ಶ್ರೀನಿವಾಸ್, ಚಿತ್ರ, ಚರಣ್, ಜನನಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡನ್ನು

ಕಾರ್ತಿಕ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಅರಸು ಚಿತ್ರದ ಹಾಡನ್ನ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯವಿದ್ದಂತಹ ಹಾಡು ಇದಾಗಿತ್ತು. ಪರಿಮಳ ಕಾರ್ಯಕ್ರಮವನ್ನ ಮೆಚ್ಚಿ ನಮ್ಮ ಕೇಳುಗರು ಕೂಡ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ವೆಂಕಟೇಶ್ ಸುಂಕದಕಟ್ಟೆಯವರು ಅಂತರಿಕ್ಷಯಾನ ಅದರಲ್ಲಿ ಮಾಡಿದಂತಹ ಸಾಧನೆಯನ್ನು ಮಾಡಿದಂತಹ ಸಾಧಕರ ಕುರಿತಾದ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪರಿಮಳ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಿರುವ ಗೀತೆಗಳು ಮತ್ತು ಬಾಹ್ಯಾಕಾಶದಲ್ಲಿ ಸಾಧನೆ ಮಾಡಿದವರ ಮಾಹಿತಿ ಇಷ್ಟ ಆಯಿತು. ಸುನಿತಾ ವಿಲಿಯಮ್ಸ್ ಅವರ ಸಾಧನೆ ಸಹ ಕೂಡ ಇಷ್ಟ ಆಯಿತು. ಚಂದದ ಕಾರ್ಯಕ್ರಮ ಪ್ರಸಾರ ಮಾಡುತ್ತಿರುವ ನಿಲಯಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾರೆ ಕವಿತಾ ಶ್ರೀನಿವಾಸ್, ವೈಎಸ್ ಕಾಲೋನಿ, ಧಾರವಾಡದಿಂದ. ಹಾಗೆ ಹರೀಶ್ ಅವರು ಮಲ್ಲೇಶ್ವರದಿಂದ, ಮಾಹಿತಿ ನಿರೂಪಣೆ ಹಾಡುಗಳು ಚೆನ್ನಾಗಿ ಮೂಡಿಬಂತು, ನಿಲಯಕ್ಕೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಮಧ್ಯಾಹ್ನದ ಪ್ರಸಾರದಲ್ಲಿ ಹೊಸ ಹಾಡು, ಕಲಾಭಾರತಿ, ಕರೆಗುಂದು ಹಾಡು, ಶುಕ್ರವಾರದ ವಿಶೇಷ ಗೇಮ್ ಶೋ, ಸಿನಿ ಕ್ವಿಸ್, ಚಿತ್ರತಾನ, ಸ್ಪಂದನ, ನಮ್ಮ ನಿಮ್ಮ ಮಾತು, ಹಿಂದಿ ಕಾರ್ಯಕ್ರಮಗಳು, ಹಾಗೆ ಪರಿಮಳ ಮುಕ್ತ ಮಾತು. ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳುಹಿಸಿರುವಂತಹ

ನಮ್ಮೆಲ್ಲ ಕೇಳುಗರಿಗೆ ವಿವಿಧ ಭಾರತಿ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಪರಿಮಳ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶ ಕಳುಹಿಸಿದಂತಹ ನಮ್ಮ ಕೇಳುಗರಿಗೂ ಧನ್ಯವಾದಗಳು. ಪರಿಮಳ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನು ಕೇಳುವ ಸಮಯ. ಇಷ್ಟು ಹೊತ್ತು ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ಅಖಿಲ. ಈಗ ಕೇಳಿ ಬಿಂದಾಸ್ ಚಿತ್ರದ ಹಾಡು ಉದಿತ್ ನಾರಾಯಣ್, ಸೌಮ್ಯ ರಾವ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯವಿರುವಂತಹ ಹಾಡು ಯಾವುದೇಳಿ? ಕುಪ್ಪಚ್ಚಿಗೂಡಿನಲ್ಲಿ ಕತ್ತು ಮುಚ್ಚಿ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೋಜನ ಸವಿಯುತ್ತಾ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಿದ್ದು, ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಲಿದ್ದಾರೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಉದ್ಘಾಟಿಸಿದರು. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗೆ ಪ್ರಕಟಿಸಬೇಕೆಂದು ಸುಪ್ರೀಂಕೋರ್ಟ್ ದೇಶದ ಎಲ್ಲಾ ಹೈಕೋರ್ಟ್ಗಳಿಗೆ ನಿರ್ದೇಶನ ನೀಡಿದೆ. ಇಂಧನ ಬೆಲೆಗಳು, ಪೂರೈಕೆ ಸರಪಳಿ ಅಡಚಣೆಗಳು ಹಾಗೂ ಜಾಗತಿಕ ಮಾರುಕಟ್ಟೆಯ ಏರಿಳಿತಗಳ ಹಿನ್ನಡೆಯ ಹೊರತಾಗಿಯೂ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕತೆಯು ಉತ್ತಮವಾಗಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ಬಿಡುಗಡೆ ಮಾಡಿದ ವರದಿಯಲ್ಲಿ ತಿಳಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಘಟನೆ ಅತ್ಯಂತ ದುರದೃಷ್ಟಕರ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ದೂರದರ್ಶನ ಸುದ್ದಿ ವಿಭಾಗಕ್ಕೆ ನೀಡಿದ ಸಂದರ್ಶನದಲ್ಲಿ ಮರು ಪರೀಕ್ಷಾ ಪ್ರಕ್ರಿಯೆಯನ್ನು ಯಾವುದೇ ದೋಷಗಳಿಲ್ಲದೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಆನ್ಸ್ಕ್ರೀನ್ ಮಾರ್ಕಿಂಗ್ ಸ್ಕೀಮ್ ಸಂಸ್ಥೆಯೊಂದಿಗೆ ಸಿಬಿಎಸ್ಇ ಮಾಡಿಕೊಂಡ ಒಪ್ಪಂದದ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕೆಂದು ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ. ಹವಾಮಾನ ಇಲಾಖೆ ಜೂನ್ 2ರವರೆಗೆ ಕೇರಳಂನಲ್ಲಿ ಭಾರೀ ಮಳೆಯಾಗುವ ಎಚ್ಚರಿಕೆ ನೀಡಿದೆ. ಮುಂದಿನ 2-3 ದಿನಗಳಲ್ಲಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಹೆಚ್ಚಿನ ಭಾಗಗಳಲ್ಲಿ ನೈಋತ್ಯ ಮಾನ್ಸೂನ್ ಮುನ್ನಡೆಯಲು ಅನುಕೂಲಕರ ಪರಿಸ್ಥಿತಿ ಇದ್ದು ಗುಡುಗು ಸಹಿತ ಮಳೆಯಾಗುವುದೆಂದು ಹವಾಮಾನ ಇಲಾಖೆ ಮುನ್ಸೂಚನೆ ಎಚ್ಚರಿಕೆ ನೀಡಿದೆ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯಲ್ಲಿ ಭಾರತ ಕಜಕಿಸ್ತಾನದ ವಿರುದ್ಧ 13-0 ಅಂತರದ ಜಯದೊಂದಿಗೆ ಅಭಿಯಾನ ಆರಂಭಿಸಿದೆ. ಭಾನುವಾರ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಫಿಫಾ ವಿಶ್ವಕಪ್ಗೆ ಅರ್ಜೆಂಟೀನಾ ತಂಡ ಪ್ರಕಟವಾಗಿದೆ. ಲಿಯೋನೆಲ್ ಮೆಸ್ಸಿ ಅರ್ಜೆಂಟೀನಾ ತಂಡವನ್ನು ಮುನ್ನಡೆಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕ್ಯಾಟ್ 2 ಆಫ್ 2026 ಕೆ ಆವೇದನ್ 20 ಮೇ ಸೆ ಖುಲೆ ಹೈ. ವಿವರಣ್ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಒಂದು ಸಣ್ಣ ಕಿರುನೋಟ. ಈ ಕಾರ್ಯಕ್ರಮ ವಿವರಣೆಯ ನಂತರ ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಮನಿಸಿ, ಈ ದಿನ ಚಿತ್ರಗೀತೆಗಳು ಪ್ರಸಾರ ಆಗತ್ತೆ. 6:15 ನೀರು ನೀರಾವರಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಾಯೋಜಿತ ಕಾರ್ಯಕ್ರಮ ನಿಮಗಾಗಿ, ತಪ್ಪದೆ ಕೇಳಿ ಕಾರ್ಯಕ್ರಮವನ್ನು. 6:30 ಮತ್ತೆ ಚಿತ್ರಗೀತೆಗಳು.

ಕಾರ್ಯಕ್ರಮ ಮುಂದುವರಿಯುತ್ತೆ. 8:02 ವಂದೇ ಮಾತರಂ 150 ಸಂಭ್ರಮ, ಹಾಗೆಯೇ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ಎ ಕೆ ಶಂಕರ್. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ನಂತರ ಯುವಧ್ವನಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, 9:15 ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳು ನಮ್ಮ ನಿಲಯದಿಂದ, 10:02 ಪ್ರೇಮ ನಿನಾದ. ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ಸಂಜೆ ಕೇಳಲಿದ್ದೀರಿ.

ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:03 ಕಾರ್ಯಕ್ರಮ ವಿವರಣೆ, ವಿವರಣೆಯ ನಂತರ ನಾದೋಪಾಸನೆ ಭಕ್ತಿ ಗೀತೆಗಳನ್ನು ಕೇಳುವಂತಹ ಸಮಯ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಕನ್ನಡ ರತ್ನ ಭಂಡಾರದ ಜೊತೆಗೆ. ನಂತರ ಭಾವಗೀತೆಗಳನ್ನು ಕೇಳಬಹುದು. ಈ ಕಾರ್ಯಕ್ರಮ 9:00 ಇರುತ್ತೆ. 9:00 ಇಂದಿನ ವಿಶೇಷ ಅಂದರೆ ನಾಳೆ ಯಾವೆಲ್ಲ ವಿಶೇಷತೆ ಇರುತ್ತೆ ಆ ಬಗ್ಗೆ ಕಾರ್ಯಕ್ರಮ ನಿರ್ವಾಹಕರು ಉದ್ಘೋಷಕರು ಮಾತನಾಡ್ತಾರೆ. ಇನ್ನು 10:02 ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳು, 11:02 ಹೊಸ ಹಾಡು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು ನಿಮ್ಮ ಕರೆ ನಮ್ಮ ಹಾಡು, 1:20 ಸಂದೇಶ ನಮಗೆ ಸಂಗೀತ ನಿಮಗೆ. ನಿಮ್ಮ ಸಂದೇಶಕ್ಕೆ ನಮ್ಮ ಚಿತ್ರಗೀತೆಗಳು ಖಂಡಿತ ಪ್ರಸಾರ ಆಗುತ್ತೆ ನಾಳಿನ ಕಾರ್ಯಕ್ರಮದಲ್ಲಿ. ಇನ್ನು 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ನಿಮಗಾಗಿ, 2:40 ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ಕೇಳಲಿದ್ದೀರಿ. 3:00 ಸಖಿ ಸಹೇಲಿ ಹಾಗೂ ಇನ್ನಿತರೆ ಹಿಂದಿ ಕಾರ್ಯಕ್ರಮಗಳು, 4:00 ಪರಿಮಳ ಮುಕ್ತ ಮಾತುಕತೆಗೆ ಒಂದು ವೇದಿಕೆ ಪರಿಮಳ ಕಾರ್ಯಕ್ರಮದಲ್ಲಿ, 5:02 ಕಾರ್ಯಕ್ರಮ ವಿವರಣೆ, ವಿವರಣೆಯ ನಂತರ ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸಿ, ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ, 6:02 ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಗಾನ ಭಜಾನ ಮುಂದುವರಿಯುತ್ತೆ, 7:07 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್, ನಂತರ 7:45 ಗಾನ ಭಜಾನ ಕಾರ್ಯಕ್ರಮ ಮುಂದುವರಿಯುತ್ತೆ, 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಗಾಜಿನ ಮನೆ ನಾಳೆ ಕೇಳಲಿದ್ದೀರಿ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, 9:15 ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳು, 10:02 ಪ್ರೇಮ ನಿನಾದ, ಈ ಎಲ್ಲ ಕಾರ್ಯಕ್ರಮಗಳನ್ನು ನಾಳೆ ನೀವು ಕೇಳಬಹುದು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಿಮ್ಮದೇ ವಾಹಿನಿ ಅನುದಿನದ ಸಂಗಾತಿ.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕೇಳುಗರೆ, ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಈ ಸಮಯ ನೀವು ಕೇಳ್ತಾ ಇರುವ ಧ್ವನಿ ಸುನಿಲ್ ರುದ್ರಮೂರ್ತಿ.
1: ಭಾರತ ಇದು ಪ್ರತಿಯೊಬ್ಬ ಭಾರತೀಯನಿಗೂ ರೋಮಾಂಚನ ಉಂಟುಮಾಡುವ

ದೇಶದಲ್ಲಿ ಬಾಳುತ್ತಿರುವ ನಾವು ವೈಯಕ್ತಿಕವಾಗಿ ಯಾವ ಮತ ಅಥವಾ ಸಂಪ್ರದಾಯವನ್ನು ಅನುಸರಿಸಿದರೂ ಅಂತರ್ಯಾಮಿಯಾಗಿ ನಮ್ಮೊಳಗೆ ಹರಿಯುವ ಮತ್ತು ಹರಿಯಬೇಕಾದ ಶಕ್ತಿ ದೇಶಭಕ್ತಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: transformative impact of discovering purpose can guide you towards a purposeful and intentional life. As the journey unfolds, just know that finding the true essence of your life's purpose lies not just in the destination, but in the continual exploration and evolution of self along the way. And if you feel the need to speak to someone, we are here for you. Call or message us on 095152-27039. That is 095152-27039. Or write to us on feedbackamc1@gmail.com. That is feedbackamc1@gmail.com. With this, I thank you for tuning into Spa is the Voice of Hope with me, Jyoti Shree. Until next time.
1: ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಕೇಳಿದ್ರಿ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳು. ಇದು ಎಂಥ ಪ್ರೇಮವಯ್ಯ ಚಿತ್ರದ ಗೀತೆ, ಉನ್ನಿಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ.

ಜೇನಿನ ಗೂಡು ನಾವೆಲ್ಲ ನಿಜವಾಗ್ಲೂ ಕೇಳುಗರು, ಜೊತೆಗೆ ನಮ್ಮ ಎಲ್ಲ ಉದ್ಘೋಷಕರು, ಆಡಳಿತ ವರ್ಗ, ವಿವಿಧ ಭಾರತಿ, ಆಕಾಶವಾಣಿ, ಇವೆಲ್ಲವೂ ಒಂದು ರೀತಿಯ ಜೇನಿನ ಗೂಡು, ಒಂದು ರೀತಿಯ ಕುಟುಂಬದ ಹಾಗೆ ಅಂತ ಹೇಳ್ತಾ ಹಬ್ಬ ಚಿತ್ರದ ಒಂದು ಸುಮಧುರ ಗೀತೆ ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಇದುವರೆಗೆ ನೀವು ಕೇಳಿದ್ರಿ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದಾಗಿತ್ತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಾವು ದೋಂಬಿ ಗಲಭೆಗಳು, ಅನೇಕ ಬಂದ್ ಆಗಿರ್ಬೋದು ಅಥವಾ ಇತ್ಯಾದಿ, ಆ ಸಂದರ್ಭದಲ್ಲಿ ಅನೇಕ ಅವಘಡಗಳು, ಅಪರಾಧಗಳು ನಡೀತವೆ. ಈ ಗುಂಪಿನಲ್ಲಿ ಏನೋ ನಡೆದೋಯ್ತು, ಅದನ್ನ ಯಾರಿಗೂ ಗೊತ್ತಿಲ್ಲ, ಅಲ್ಲಿ ನಡೀತದೆ, ಯಾರ್ಯಾರನ್ನಾದರೂ ಹೊಡಿಬೋದು ಅಂತದ್ದೆಲ್ಲ ಒಂದು ಭಾವನೆ ಜನರಲ್ಲಿದೆ, ಗೊತ್ತಾಗಲ್ಲ ಅಂತಂತೇಳಿ. ಅನೇಕ ಸಂದರ್ಭದಲ್ಲಿ ಕೆಲವು ಸಲ ಇದು ರಾಜಕೀಯವಾಗಿಯೂ ಕೂಡ ಸಂದರ್ಭ ಸೃಷ್ಟಿ ಆಗಿರ್ತದೆ, ಮತ್ತು ಧಾರ್ಮಿಕ ಕೆಲವು ಕಾರಣಗಳು, ತುಂಬಾ ಸೂಕ್ಷ್ಮವಾದಂತಹ ವಿಚಾರಗಳು ಇದ್ದಾಗ ಕೂಡ ಬಂದ್ ಗಲಭೆಗಳು ಆಗ್ತಿರ್ತವೆ. ಆ ಸಂದರ್ಭದಲ್ಲಿ ಇದು ಅಪರಾಧ ಆಗತ್ತಾ ಅಂತ ಅನ್ನೋದು ಜನರಿಗೆ ಗೊತ್ತಿರಲ್ಲ, ಆ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು.
3: ಈಗ ಇತ್ತೀಚಿನ ಕಾಲಮಾನದಲ್ಲಿ ಹೆಚ್ಚು ಪ್ರಸ್ತುತವಾಗಿರುತ್ತಿರುವ ವಿಷಯ ಇದು ಅಂತ ಹೇಳ್ಬೋದು. ನಾವು ಸಾಮಾನ್ಯವಾಗಿ ಜನರು ಗುಂಪಾಗಿ ಸೇರಿದರೆ ಅದು ಗಲಭೆ ಎಂದು ಭಾವಿಸುತ್ತಾರೆ, ಆದರೆ ಕಾನೂನಿನ ಪ್ರಕಾರ ಅದು ಅಷ್ಟು ಸರಳವಲ್ಲ. ಸೊ ಮೊದಲಿಗೆ ಗುಂಪು ಮತ್ತೆ ಗಲಭೆ ನಡುವೆ ವ್ಯತ್ಯಾಸ ಏನಿದೆ ಅಂತ ನೋಡೋಣ. ಸೊ ಒಂದು ಗುಂಪು ಸೇರಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದರೆ ಅದು ಕಾನೂನು ಬದ್ಧವಾಗಿರಬಹುದು, ಆದರೆ ಅದೇ ಗುಂಪು ಹಿಂಸಾತ್ಮಕವಾಗಿ ನಡ್ಕೊಂಡ್ರೆ ಅದನ್ನ ನಾವು ದಾಳಿ ಮಾಡೋದು ಅಥವಾ ಕಲ್ಲೆರಚೋದು ಆ ತರ ಕೆಲಸಗಳನ್ನ ಮಾಡಿದ್ರೆ ನಾವು ಗಲಭೆ ಅಂತ ಹೇಳ್ತೀವಿ. ಸೊ ಇದನ್ನು ಈಗ ಭಾರತೀಯ ನ್ಯಾಯ ಸಂಹಿತಾ ಕಾಯ್ದೆ ಅಡಿಯಲ್ಲಿ ಅಪರಾಧವಾಗಿ ಪರಿಗಣಿಸಲಾಗುತ್ತದೆ.
2: ಈಗ ಆ ಗುಂಪುಗಳು ಇರ್ತಾವಲ್ಲ, ಒಂದು ಗುಂಪು ಇಂತಿಷ್ಟು ಜನ ಇದ್ರೆ ಗುಂಪಾಗತ್ತೆ, ಅಲ್ಲಿ ಒಂದು ಎಷ್ಟೋ ಸಲ 144 ಸೆಕ್ಷನ್ ಲಾಗು ಆಗತ್ತೆ ಅಂತೆಲ್ಲ ಮಾತಾಡ್ತಾರೆ ನೋಡಿ ಆ ಬಗ್ಗೆ.
3: ಹೌದು ಸರ್, ಅದನ್ನ ಅನ್ಲಾಫುಲ್ ಅಸೆಂಬ್ಲಿ ಅಂತ ಕಾನೂನಿನ ಪ್ರಕಾರ ಹೇಳ್ತಾರೆ. ಅಕ್ರಮ ಗುಂಪು ಸೇರುವುದು, 5 ಹೆಚ್ಚು ಜನ ಸೇರಿ ಹಿಂಸಾತ್ಮಕ ಉದ್ದೇಶ ಹೊಂದಿದ್ದರೆ, ಅವರು ಕಾನೂನು ಉಲ್ಲಂಘನೆ ಮಾಡುವ ಕೆಲಸವನ್ನು ಮಾಡ್ತಿದ್ದರೆ ಮತ್ತು ಅದನ್ನ ಅನ್ಲಾಫುಲ್ ಅಸೆಂಬ್ಲಿ ಅಥವಾ ಅಕ್ರಮ ಗುಂಪು ಅಂತ ಹೇಳ್ತೀವಿ. ಇದನ್ನ ಗಲಭೆ ಅಂತ ನಾವು ಕರಿತೀವಿ. ಒಟ್ಟುಗೂಡಿದ ಹೊಣೆಗಾರಿಕೆಯನ್ನು ಹೊಂದಿರ್ತೀರ, ಇವಾಗ ಗುಂಪಲ್ಲಿ ಇದ್ರಿ ಅಂದ್ರೆ ಅದು ನಿಮ್ ಹೊಣೆಗಾರಿಕೆ ಆಗಿರುತ್ತೆ, ನೀವು ತಪ್ಪು ಮಾಡಿ ಮಾಡದೆ ಹೋಗ್ರಿ ಯಾವ ರೀತಿ. ಸೊ ಇದೊಂದು ಅತ್ಯಂತ ಮುಖ್ಯವಾದ ಅಂಶ, ಹೇಗೆ ತಿಳ್ಕೊತೀವಿ ಗಲಭೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೆ ಹೊಣೆ ಆಗುತ್ತದೆ. ಸೊ ಯಾವ ರೀತಿ, ನಾನು ಕಲ್ಲು ಎಸೆದಿಲ್ಲ, ನಾನು ನೋಡಿದ್ದೆ ಅಂತ ಹೇಳಿದ್ರೆ ಅದಾಗಲ್ಲ. ನೀವು ಆ ಗುಂಪಿನ ಭಾಗವಾಗಿದ್ದರೆ ಕಾನೂನು ನಿಮ್ಮನ್ನು ಹೊಣೆಯಾಗಿ ಯಾವ ರೀತಿ ಶಿಕ್ಷೆ ಆಗ್ಬೇಕೋ ಇಲ್ಲ ಯಾವ ರೀತಿ ಅದನ್ನ ಕೇಸ್ನ ನಡೆಸಬೇಕೋ ಆ ರೀತಿ ನಿಮ್ ಮೇಲೆ ಕೇಸ್ ನಡೆಸ್ತಾರೆ.
2: ಏನೇನು ಶಿಕ್ಷೆ ಇರುತ್ತಾ?
3: ಶಿಕ್ಷೆಗಳು ಯಾವ್ಯಾವ ರೀತಿ ಅಂದ್ರೆ, ಖಂಡಿತವಾಗ್ಲೂ ಜೈಲ್ ಶಿಕ್ಷೆ ಆಗ್ಬಹುದು, ದಂಡ ಆಗ್ಬಹುದು, ಗಂಭೀರ ಗಾಯವಾದ ಯಾರಿಗಾದ್ರೂ ಹಾನಿ ಆಗಿದೆ ಅಂದ್ರೆ ಕಠಿಣ ಕಾರಾಗೃಹ ಶಿಕ್ಷೆ ಕೂಡ ಆಗ್ಬಹುದು.
2: ಈ ಸಾಮಾನ್ಯ ನೋಡಿ, ಆ ಗಲಭೆನಲ್ಲಿ ಅದು ಖಾಸಗಿ ಆಸ್ತಿಯಾರಾಗಿರ್ಬೋದು, ಒಟ್ಟು ಸಾರ್ವಜನಿಕರು ಯಾವ್ದಾವ್ದೋ ಆಸ್ತಿಗಳಿಗೆ ಧಕ್ಕೆ ತರ್ತಾರೆ, ಗ್ಲಾಸ್ ಹೊಡಿತಾರೆ, ಏನೇನೋ ಕಿತ್ ಬಿಸಾಕ್ಬಿಡ್ತಾರೆ, ಹರಿದಾಕ್ಬಿಡ್ತಾರೆ, ಇಲ್ಲೆಲ್ಲ ನಡೀತಿರ್ತದೆ, ಬಹಳಷ್ಟು ನಷ್ಟ ಆಗತ್ತೆ. ಅದು ಏನು, ಆ ನಷ್ಟವನ್ನ ಹೇಗೆ ಭರಿಸಬೇಕು, ಮತ್ತೆ ಇದನ್ನ ನಾವು ನಷ್ಟ ಮಾಡಬಾರದು ಅಂತ ಪರಿಕಲ್ಪನೆ ಅವ್ರಿಗೆ ಇರ್ಬೇಕಲ್ಲ.
3: ಇದಕ್ಕೆ ಸಂಬಂಧಿಸಿದಂತೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆಕ್ಟ್, ಆ ಕಾಯ್ದೆ ಅಡಿಯಲ್ಲಿ ಹಾನಿ ಮಾಡುವವರಿಂದ ಪರಿಹಾರ ವಸೂಲಿ ಮಾಡಬಹುದು. ನೀವು ಹಾನಿ ಮಾಡಿದ್ರೆ ಯಾವ್ದಾದ್ರು ನಿಮ್ಗೆ ಅದು ಕಂಡು ಬಂದಿದೆ ಅಂದ್ರೆ ನ್ಯಾಯಾಧೀಶರಿಂದ, ನ್ಯಾಯಾಲಯದಿಂದ ನಿಮ್ಗೆ ಅದನ್ನ ವಸೂಲಿ ಮಾಡತಕ್ಕದ್ದು ಅಧಿಕಾರಿಗಳು. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಕೋರ್ಟ್ ಕಾಂಪೆನ್ಸೇಷನ್ ಕೂಡ ನಿಮ್ಗಾಗುತ್ತೆ.
2: ಅಂದ್ರೆ ಒಟ್ಟಾರೆ ಈ ಗಲಭೆಗಳು ಎಷ್ಟೋ ಸಲ ಈ ಸೋಷಿಯಲ್ ಮೀಡಿಯಾಗಳಿಂದ ಪ್ರೇರಿತರಾಗಿ ಜಾಸ್ತಿ ಆಗ್ತವೆ ಅಂತ ಹೇಳ್ತಾರೆ.
3: ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ನಾನು ನೋಡಿದ್ದೆ ಬೇರೆ ಬಟ್ ಅದೇ ಸೋಷಿಯಲ್ ಮೀಡಿಯಾ ತೋರಿಸಿದ್ದೆ ಬೇರೆ ಅನ್ನೋ ತರ. ಸೊ ಇಲ್ಲಿ ಯಾವುದೇ ರೀತಿ ಗಲಭೆಗಳಿಗೆ ಒಂದೊಂದ್ಸರಿ ತಪ್ಪು ಮಾಹಿತಿ ಹಂಚೋದಾಗಿರ್ಬೋದು, ಜನರನ್ನು ಹಿಂಸೆಗೆ ಪ್ರೇರೇಪಿಸೋದು ಕೂಡ ಆಗಿರ್ಬೋದು. ಇನ್ನೊಂದು ಗುಂಪು ಮಾಡಿರೋ ಕೆಲಸನ ಸೋಷಿಯಲ್ ಮೀಡಿಯಾ ಬೇರೆ ತರ ತೋರಿಸೋ ಅಂತ ಇನ್ನೊಂದು ಬೇರೆ ಗುಂಪು ಬಂದು ಇನ್ನೊಂದಷ್ಟು ಜಗಳ ಮಾಡೋದು, ಇನ್ನೊಂದು ಗಲಭೆಯನ್ನು ಸೃಷ್ಟಿ ಮಾಡೋದು ಮಾಡ್ತಾರೆ.
2: ಈ ಗಲಭೆಯನ್ನು ನಿಯಂತ್ರಣ ಮಾಡಬೇಕಂದ್ರೆ ಪೊಲೀಸರು ಏನೇನು ಕ್ರಮ ತಗೋತಾರೆ?
3: ಈ ತರ ಸಂದರ್ಭದಲ್ಲಿ ಪೊಲೀಸರು ಗುಂಪನ್ನು ವಿಸರ್ಜಿಸಲು

0: ಅಧಿಕಾರ ಹೊಂದಿರ್ತಾರೆ. ಸೊ ಲಾಠಿ ಚಾರ್ಜ್ ಅಥವಾ ಬಲ ಪ್ರಯೋಗ ಮಾಡಬಹುದು, ಅಗತ್ಯವಿದ್ದರೆ ಬಂಧನ ಕೂಡ ಮಾಡಬಹುದು. ಇವುಗಳು ಕಾನೂನಿನ ಪ್ರಕಾರ ಅನುಮತಿಯಲ್ಲಿರುತ್ತದೆ.
1: ತುಂಬಾ ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಶುಕ್ರವಾರ ಸಂಜೆ 5:45:10 ಈ ಸಮಯದಲ್ಲಿ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮವನ್ನು ಕೇಳಿಬಂದ್ರಿ. ಇನ್ನು ಗಮನಿಸಿ, ಈ ದಿನ 6:15 ನೀರು ನೀರಾವರಿ ಸರ್ ಎಂ ವಿಶ್ವೇಶ್ವರಯ್ಯ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ನಿಮಗಾಗಿ ಪ್ರಸಾರ ಆಗುತ್ತೆ. ತಪ್ಪದೆ ನೀವೆಲ್ಲ ಕೇಳ್ತೀರಾ ಅಂತ ಭಾವಿಸ್ತಾ, ಚೈತ್ರದ ಚಿಗುರು ಚಿತ್ರದ ಗೀತೆ, ಇನ್ನು ಮುಂದೆ ಬದ್ರಿಪ್ರಸಾದ್ ಮತ್ತು ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರು ಬರೆದಂತಹ ಗೀತೆಗೆ ವಿ ಮನೋಹರ್ ಅವರ ಸಂಗೀತ ನಿರ್ದೇಶನ.

AK-47 ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು. ಸರಿಸುಮಾರು 27 ವರ್ಷಗಳಾದರೂ ಚಿತ್ರದ ಈ ಹಾಡು ನಿಜವಾಗ್ಲೂ ಇವತ್ತಿಗೂ ಫ್ರೆಶ್ ಅನ್ಸುತ್ತೆ. ಸ್ಟೈಲಿಶ್ ಆಗಿ ಕಂಪೋಸ್ ಮಾಡಿರುವಂತಹ ಗೀತೆ ಅನ್ಸುತ್ತೆ. ಅಷ್ಟೇ ಚೆನ್ನಾಗಿರುವಂತಹ, ಅಷ್ಟೇ ಮತ್ತೆ ಮತ್ತೆ ಕೇಳಬೇಕು ಅನಿಸುವಂತಹ ಧ್ವನಿ ರಾಜೇಶ್ ಕೃಷ್ಣನ್ ಅವರ ಕಂಠಸಿರಿಯಲ್ಲಿ ಮೂಡಿಬಂತು. ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದು.

ಅನೇಕರ ಸಂದೇಶಗಳು ಹರಿದು ಬಂದಿದೆ. ಕೆಲವರು ಹೇಳ್ತಾ ಇದ್ದಾರೆ ಶುಭ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಒಳ್ಳೆಯದಾಗಲಿ ಅಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಶುಭಾರಂಭ ಪ್ರಾರಂಭ ಚೆನ್ನಾಗಿತ್ತು ಅಂತೆಲ್ಲ ಹೇಳಿ ಸಂದೇಶಗಳನ್ನು ಕಳಿಸಿರುವ ಎಲ್ಲ ಮಿತ್ರರಿಗೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಸೇಫ್ ಟ್ರೈಬ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೊನೆಯ ಈ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇವೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಯುಬಿಡಿಟಿ ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಲಿದ್ದು ಇನ್ನೆರಡು ದಿನಗಳಲ್ಲಿ ಅಧಿಕಾರ ಸ್ವೀಕರಿಸುವ ನಿರೀಕ್ಷೆ ಇದೆ ಎಂದು ಹಿರಿಯ ಕಾಂಗ್ರೆಸ್ ಧುರೀಣ ಎಚ್ಕೆ ಪಾಟೀಲ್ ತಿಳಿಸಿರುವುದಾಗಿ ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ದೇಶದಲ್ಲಿ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ 40 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಮೇಲ್ಛಾವಣಿ ಸೌರ ವಿದ್ಯುತ್ ವ್ಯವಸ್ಥೆ ಅಳವಡಿಸುವ ಮೂಲಕ ಐತಿಹಾಸಿಕ ಮೈಲುಗಲ್ಲು ಸಾಧಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಮೈಸೂರಿನಲ್ಲಿ ಸೂರ್ಯಘರ್ ಯೋಜನೆಯಡಿ ಗೃಹ ಬಳಕೆದಾರರ ಮನೆಯ ಛಾವಣಿಯಲ್ಲಿ ಸೌರ ಫಲಕಗಳನ್ನು ಅಳವಡಿಸುವ ಕುರಿತು ಪ್ರಚಾರ ವಾಹನದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಅಭಿಯಾನಕ್ಕೆ ಇಂದು ಚಾಲನೆ ದೊರೆಯಿತು. ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಸಮಗ್ರ ಮತ್ತು ಒಳಗೊಂಡ ಅಭಿವೃದ್ಧಿಯ ನಿಜವಾದ ಚಾಲಕ ಶಕ್ತಿಗಳಾಗಿವೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ ಬೆಂಗಳೂರಿನಲ್ಲಿಂದು ಗ್ಲೋಬಲ್ ಎಂಎಸ್ಎಂಇ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಭಟ್ಕಳದ ಶಿರಾಲಿ ಬಳಿ ಕಪ್ಪೆ ಚಿಪ್ಪು ತೆಗೆಯುವಾಗ ಉಂಟಾದ ದುರಂತದಲ್ಲಿ ಮೃತಪಟ್ಟ 11 ಸಂತ್ರಸ್ತ ಕುಟುಂಬದವರನ್ನು ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಈಕೋ ಬೀಚ್ನಲ್ಲಿ ಐಟಿ ನಗೋಯೋ ಏಷ್ಯನ್ ಗೇಮ್ಸ್ 2026 ಹಿನ್ನೆಲೆಯಲ್ಲಿ ಆಯೋಜನೆಯಾಗಿರುವ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ಗೆ ಇಂದು ಚಾಲನೆ ದೊರೆಯಿತು. ಇದೇ 31ರವರೆಗೆ ನಡೆಯಲಿರುವ ಈ ಚಾಂಪಿಯನ್ಶಿಪ್ನಲ್ಲಿ ಕೇರಳ, ಗೋವಾ, ತಮಿಳುನಾಡು, ಆಂಧ್ರಪ್ರದೇಶ, ಮಹಾರಾಷ್ಟ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸ್ಪರ್ಧಿಗಳು ಭಾಗವಹಿಸುತ್ತಿದ್ದಾರೆ. 2026 ಏಷ್ಯನ್ ಕ್ರೀಡಾಕೂಟ ಟ್ರಯಲ್ಸ್ ಪಂದ್ಯದಲ್ಲಿ ಮಹಿಳಾ ಕುಸ್ತಿಪಟು ವಿನೇಶ್ ಪೊಗಾಟ್ ಭಾಗವಹಿಸಲು ಅವಕಾಶ ಕಲ್ಪಿಸಿರುವ ದೆಹಲಿ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ

ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಇನ್ನು ಮುಂದೆ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಕಲ್ಟ್ ಚಿತ್ರದ ಗೀತೆ ಲಹರಿ ಮಹೇಶ್ ಮತ್ತು ದರ್ಶನ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಅನಿಲ್ ಕುಮಾರ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಒಮ್ಮೆ ಕೇಳಿದ್ರೆ ನಿಂತಲ್ಲೇ ಜೀವ ಕೊಡುವೆ ಅನ್ನುವಂತಹ ಪ್ರೇಮಿಯ ಮನಸ್ಸಿನ ಮಾತು ನಿಜವಾಗ್ಲೂ ಯಾರೇ ಕೇಳಿದ್ರೂ ಪ್ರೀತಿಸಬೇಕು, ಇನ್ನಷ್ಟು ಮತ್ತಷ್ಟು ಪ್ರೀತಿಯಲ್ಲಿ ಮುಳುಗಬೇಕು ಅನ್ಸುತ್ತೆ. ಎಂತಹ ಇಂಪಾದ ಗೀತೆ ಇದುವರೆಗೆ ನೀವು ಕೇಳಿದ್ದು, ಕಲ್ಟ್ ಚಿತ್ರದ ಗೀತೆ. ಹಯಗ್ರೀವ ಚಿತ್ರದ ಹಾಡು ಇನ್ನು ಮುಂದೆ ಪ್ರಸಾರ ಆಗುತ್ತೆ. ಸಂಜಿತ್ ಹೆಗಡೆ ಮತ್ತು ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ, ಜುದಾ ಸ್ಯಾಂಡಿ ಅವರ ಸಂಗೀತಕ್ಕೆ ಯೋಗರಾಜ್ ಭಟ್ ಅವರ ರಚನೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಇನ್ನು ಮುಂದೆ ಕೇಳಿ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ನೀರು ನೀರಾವರಿ ಸರ್ ಎಂ ವಿಶ್ವೇಶ್ವರಯ್ಯ.

0: ನೀರು ನೀರಾವರಿ ಸರ್ ಎಂ ವಿಶ್ವೇಶ್ವರಯ್ಯ.
1: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
2: ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ.
3: ರಾಜ್ಯದ ಅಪೂರ್ವ ಜಲಸಂಪತ್ತಿನ ಅರ್ಥಪೂರ್ಣ ಸದ್ಬಳಕೆಗೆ ದೃಢ ಸಂಕಲ್ಪದ ನಿಟ್ಟಿನಲ್ಲಿ
2: ನೀರಾವರಿ ಸೌಲಭ್ಯ ಸೃಷ್ಟಿ, ಕುಡಿಯುವ ನೀರು ಪೂರೈಕೆ,
3: ಕೆರೆ ತುಂಬಿಸುವ ಯೋಜನೆಗಳ ಅನುಷ್ಠಾನದ ಮುಂಚೂಣಿಯಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ.
2: ಕರ್ನಾಟಕ ಸರ್ಕಾರದ ಒಂದು ಉದ್ಯಮ.
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರವನದ ದೀಪಕ್ ಆರ್ ಸಾಗರ್.
5: ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಸಂಚಿತಯ್ಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ. ಸರ್ ನಮಸ್ಕಾರ.
6: ನಮಸ್ಕಾರ.
5: ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ನೀರು ನೀರಾವರಿ ವಿಶ್ವೇಶ್ವರಯ್ಯ ಜಲ ನಿಗಮದ ಬಗ್ಗೆ, ಹಾಗೇನೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ತೆಗೆದುಕೊಂಡಂತಹ ವಿಶೇಷವಾದಂತಹ ಯೋಜನೆಗಳಾದಂತಹ ಎತ್ತಿನಹೊಳೆ ಯೋಜನೆ ಆಗಿರ್ಬೋದು ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಎಲ್ಲ ಮಾತಾಡ್ತೀವಿ ಸರ್. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಕಿರು ಪರಿಚಯವನ್ನು ಮಾಡಿಕೊಡಿ ಸರ್.
6: ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಣ್ಣ ಚಿತ್ತಯ್ಯ ಅಂತ. ನಾನು ತುಮಕೂರು ಜಿಲ್ಲೆ ಪಾವಡ ತಾಲೂಕು ಸಿಂಗರೆಡ್ಡಿಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ಈಗ ನಾನಿಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಈ ನಿಗಮದಲ್ಲಿ ಜುಲೈ 23ರಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ.
5: ನಿಮ್ಮ ಬಾಲ್ಯ ಶಿಕ್ಷಣ, ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ ಸರ್.
6: ನಮ್ಮ ತಂದೆಯವರು ಯರಗುಂಟಪ್ಪ ಅಂತ, ಅವರು ಸಿಂಗರೆಡ್ಡಿಹಳ್ಳಿ ಗ್ರಾಮದವರು. ತಾಯಿ ಶ್ರೀಮತಿ ಬೊಮ್ಮಕ್ಕ ಅಂತ. ಇನ್ನ ನಮ್ಮ ಬಾಲ್ಯ ಎಲ್ಲ ನಾನು ನಮ್ಮ ಗ್ರಾಮ ಪಾವಡ ತಾಲೂಕು ಸಿಂಗರೆಡ್ಡಿಹಳ್ಳಿನಲ್ಲೇ ನಡೆದಿದೆ. ಶ್ರೀ ವಿನಾಯಕ ವಿದ್ಯಾಪೀಠ ಪ್ರೌಢ ಸಂಸ್ಥೆ, ಅದು ಅನುದಾನಿತ ಸಂಸ್ಥೆ. ಬಹುಶಃ ಆ ಸಂಸ್ಥೆ ಇಲ್ಲಾಂದಿದ್ದರೆ ನಮ್ಮ ತಂದೆಯವರು ನನ್ನ ಶಿಕ್ಷಣ ಮುಂದುವರಿಸ್ತಿದ್ರು ಇಲ್ಲೋ ಗೊತ್ತಿಲ್ಲ. ಆ ಸಂಸ್ಥೆ ಅಲ್ಲಿದ್ದರಿಂದ ನನ್ನ ಶಿಕ್ಷಣಕ್ಕೆ ಅದು ತಳಹದಿ ಆಯಿತು.
5: ಸರ್, ಇವತ್ತು ತಾವು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದೀರಿ ಸರ್. ಈ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತಕ್ಕೆ ವಿಶ್ವೇಶ್ವರಯ್ಯವರ ಹೆಸರನ್ನ ಇಡಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳ್ತೀರಿ?
6: ನಮ್ಮ ನಿಗಮದ ಕಾರ್ಯವ್ಯಾಪ್ತಿ ಏನಿದೆ, ನಮ್ಮ ಎತ್ತಿನಹೊಳೆದು 7 ಜಿಲ್ಲೆ, ನಮ್ಮ ಭದ್ರಾದು 4 ಜಿಲ್ಲೆ. ಅರ್ಲಿಯರ್ ನಿಗಮ ಸ್ಥಾಪನಾ ಆಗೋಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ನೀರಾವರಿ ನಿಗಮದ ವ್ಯಾಪ್ತಿಯಲ್ಲಿತ್ತು. ಈಗ ಮೇಯ್ನ್ ನಮ್ಮ ನಿಗಮ ಸ್ಥಾಪನೆ ಮಾಡಿದ್ದೇನೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಏನಾದರೂ ಶುದ್ಧ ಕುಡಿಯುವ ನೀರು ಕೊಡಬೇಕು ಅಂತ ಮೂಲ ಉದ್ದೇಶದೊಂದಿಗೆ ನಮ್ಮ ನಿಗಮ ಸ್ಟಾರ್ಟ್ ಆಯಿತು. ಹಾಗೆ 2016ರಲ್ಲಿ ನಮ್ಮ ಕೇನಲ್ನಿಂದ ನಾವು ಕಾರ್ವಿಂಗ್ ಆಗಿ ಹೊರಗಡೆ ಬಂದಾಗ ನಿಗಮಕ್ಕೊಂದು ಹೆಸರಿಡ್ಬೇಕಲ್ಲ, ನಮ್ಮದು ನಿಗಮದ ಕಾರ್ಯವ್ಯಾಪ್ತಿ ಮೇಯ್ನ್ ಇದಿದೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರು ತರಬೇಕು ಅಂತ. ಆಗ ಏನು ಹೆಸರಿಡ್ಬೋದು ಅಂತಂದು ಅಂದಿನ ಸರ್ಕಾರ ಚಿಂತನೆ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿನಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಸಾಹೇಬರು ಜನಿಸಿದ್ದರಿಂದ ಕಾರ್ಯವ್ಯಾಪ್ತಿನೂ ಅಲ್ಲೇ ಬಂದಿದ್ದರಿಂದ, ಹಾಗೂ ವಿಶ್ವೇಶ್ವರಯ್ಯವರು ನೀರಾವರಿ ತಜ್ಞರು, ನೀರಾವರಿಗಾಗಿ ನಮ್ಮ ರಾಜ್ಯಕ್ಕೆ ನಾಡಿಗೆ ಸೇವೆ ಸಲ್ಲಿಸಿದ ಪ್ರಯುಕ್ತ ವಿಶ್ವೇಶ್ವರಯ್ಯ ಜಲ ನಿಗಮ ಅಂತಂದು ನಾಮಕರಣ ಮಾಡಿದ್ದಾರೆ.
5: ವಿಜಯನಲ್ ಸರ್, ಸರ್ರಮ್ಮಿಯವರ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ರಾಜ್ಯದಲ್ಲಿ ನೀರಾವರಿಗೆ ಯಾವ ರೀತಿ ಒಂದು ಕೊಡುಗೆಯನ್ನು ಕೊಡ್ತಾ
6: ಇದ್ದಾರೆ? ಈಗ ವಿಶ್ವೇಶ್ವರ ಜಲ ನಿಗಮ ಮೇಯ್ನು ನಾವು ಸ್ಟಾರ್ಟ್ ಮಾಡಿದ್ದು ಎತ್ತಿನಹೊಳೆ ಯೋಜನೆ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆ. ಎತ್ತಿನಹೊಳೆ ಯೋಜನೆ ಮೇಯ್ನ್ ಇದು ಕುಡಿಯ ನೀರಿನ ಯೋಜನೆ. 75 ಲಕ್ಷ ಜನಸಂಖ್ಯೆಗೆ ಖಂಡಿತ 2014ರಲ್ಲಿ ಪ್ರಾರಂಭ ಆಯಿತು. 2008ರಲ್ಲೇ ಸ್ಯಾಂಕ್ಷನ್ನು ಪ್ಲ್ಯಾನಿಂಗು ಎಲ್ಲ ಮಾಡಿಕೊಂಡ್ರು. ನಾನು ನಮ್ಮದು ಸ್ಟಾರ್ಟ್ ಆಗಿದ್ದು ವರ್ಕು ಎಲ್ಲ ನಾನು 2014ರಲ್ಲಿ.
5: ಚಿತ್ರದುರ್ಗಕ್ಕೆ ನೀರು ತರಬೇಕು ಅಂತ, ಅದು ಕೂಡ ತಮ್ಮ ಸೇವಾವಧಿಯಲ್ಲೇ ತರಬೇಕು ಅಂತ ಒಂದು ಭಗೀರಥ ಪ್ರಯತ್ನ ತಾವು ಮಾಡ್ತಾ ಇದ್ದೀರಿ ಸರ್. ಈ ಒಂದು ಅಡೆತಡೆಗಳನ್ನೆಲ್ಲ ಎದುರಿಸಿ ಹೇಗೆ ಇದನ್ನ ಯಶಸ್ಸಿನ ಹತ್ರ ತಗೊಂಡು ಹೋಗ್ತಾ ಇದ್ದೀರ ಸರ್?
6: ಇಲ್ಲ, ನಮಗೆ ಮೇಯ್ನ್ ಇದ್ದಿದ್ದು ಅಡೆತಡೆ ನಮ್ಮ ಅಜ್ಜಂಪುರ ತಾಲೂಕು ಅಬ್ಬಿನೊಳಲು. ನೀವು ನೋಡಬೇಕು, 4.5 ವರ್ಷದಿಂದ ಅಲ್ಲಿ ನೆನೆಗುದಿಗೆ ಬಿದ್ದಿತ್ತು ಲ್ಯಾಂಡ್ ಅಕ್ವಿಷನ್. ಅವ್ರಿಗೆ ಕಮ್ಮಿ ಲ್ಯಾಂಡ್ ಅಕ್ವಿಷನ್ ಇತ್ತು, ಅಕ್ಕಪಕ್ಕದವ್ರಿಗೆಲ್ಲ ಜಾಸ್ತಿ ಕೊಟ್ಟಿದ್ದೀರಾ, ನಮಗೆ ಜಾಸ್ತಿ ಕೊಡಿ ಅಂತಂದೇಳಿ ಲೀಟ್ರಲ್ಲಿ 1.5 ವರ್ಷ ಬಿಟ್ಟೇ ಇರಲಿಲ್ಲ. ಆವಾಗ ನಾನು ಹೋಗಿ ಪ್ರಯತ್ನ ಮಾಡಿದೆ, ಅದು ತ್ರೂ ಆಗದಿತ್ತು.

0: ಇದು ಮುಂದೆ ನೀರು ಬರಲ್ಲ ಅಂಥೇಳಿ ಅದೆಲ್ಲ ಗಮನಿಸ್ಬಿಟ್ಟು ಒಂದ್ಸರಿ ನಮ್ಮ DCM ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಇಲ್ಲ ಸರ್ ನೀವು ಬಂದು ವಿಸಿಟ್ ಮಾಡಿದ್ರೆ ಅದು ಸಾಲ್ವ್ ಆಗ್ತದೆ ಅಂಥೇಳಿ. ಅವರು ವಿಸಿಟ್ ಮಾಡಿ ಸಾಹೇಬರು ಎಲ್ಲ MLAಗಳನ್ನ ಕರೆಸಿ ರೈತರನ್ನ ಕರೆಸಿ ಲೋಕಾದಾಲತ್ ಮುಂದೆ ತಂದು ಎಲ್ಲರಿಗೂ ಒಪ್ಪಿಗೆ ಆದ ರೀತಿಯಲ್ಲಿ ದರ ನೀಡಿ ವಿಧಾನಸೌಧದಲ್ಲೇ 3 ಸರಿ ಮೀಟಿಂಗ್ ಮಾಡಿದರು. ಅದರಿಂದ ಸಾಲ್ವ್ ಆಯಿತು. ಅಲ್ಲಿ ಅದು ಲ್ಯಾಂಡ್ದು ಸಾಲ್ವ್ ಆದಮೇಲೆ ಒಂದು ಹೆಗಡಿಹಳ್ಳಿ ಅಂತಿದೆ, ಪಕ್ಕದಲ್ಲೇನೆ ಡೀಪ್ ಕಟ್ಟು, ಹೆಚ್ಚು ಕಮ್ಮಿ 35 ಅಡಿ ಹಾರ್ಡ್ ರಾಕ್ ಇತ್ತು, ಪಕ್ಕದಲ್ಲೇನೆ ಮನೆಗಳಿದೆ. ನಾವು ಜೋರಾಗಿ ಬ್ಲಾಸ್ಟಿಂಗ್ ಮಾಡಿದ್ರೆ ಎಲ್ಲ ಬ್ರಿಕ್ ಬಿಡ್ತಾ ಇತ್ತು. ಸ್ವಲ್ಪ ಕನ್ವಿನ್ಸ್ ಮಾಡಿ ಕಂಟ್ರೋಲ್ ಬ್ಲಾಸ್ಟಿಂಗ್ ಮಾಡಿ ಅರಸಾಹಸ ಪಟ್ಟಿದ್ದೀವಿ. ಐ ಥಿಂಕ್ 30ನೇ ತಾರೀಕು ಒಳಗೆ ಅಟ್ ಲೀಸ್ಟ್ ಚಿತ್ರದುರ್ಗದವರೆಗೂ ಬಹು ನಿರೀಕ್ಷಿತ ಅಲ್ಲಿ ಮಧ್ಯ ಕರ್ನಾಟಕದವ್ರು ನೀರೇ ನೋಡಿಲ್ಲ, ಅದು ಸಕ್ಸಸ್ ಆಗ್ತೀವಿ ಅಂತಂದು ಅನ್ಕೊಂತಾ ಇದ್ದೀವಿ.
1: ವಿಶ್ವೇಶ್ವರಯ್ಯ ಜಲ ನಿಗಮದ ಒಂದು ವಿಶೇಷ ಯೋಜನೆ ಎತ್ತಿನಹೊಳೆ ಯೋಜನೆ, ಇಲ್ಲೂ ಕೂಡ ಬಹಳಷ್ಟು ಒಂದು ತೊಡಕುಗಳಿತ್ತು ಈ ಯೋಜನೆಯನ್ನ ಮುಂದುವರ್ಸ್ಕೊಂಡು ಬರ್ಲಿಕ್ಕೆ. ಸರ್, ಈ ಎಲ್ಲ ತೊಡಕುಗಳನ್ನ ಹೇಗೆ ತಮ್ಮ ಸೇವಾವಧಿಯಲ್ಲಿ ನಿವಾರಣೆ ಮಾಡಿ ಯೋಜನೆ ಮುಂದೆ ಹೋಗೋ ರೀತಿ ಮಾಡ್ಲಿಕ್ಕೆ ಅನುಕೂಲ ಆಯ್ತು?
0: ಈಗ ನಾವು ನಿವಾರಣೆ ಅಂತಂದ್ರೆ ನಮ್ಮ ನಿಗಮ ಸರ್ಕಾರಕ್ಕೂ ಮತ್ತೆ ನಮ್ಮ ಗ್ರೌಂಡ್ಗೂ ವಿಆರ್ ದಿ ಬ್ರಿಡ್ಜ್, ಅಲ್ಲಿ ಮೇನ್ ಏನಿತ್ತು 100 ಗುಂಟೆ 125 ಮೀಟ್ರು, ಅದು 3 ವರ್ಷದಿಂದ ಬಿಟ್ಟಿರಲಿಲ್ಲ, ಬರೀ ಹೈಕೋರ್ಟಲ್ಲಿ ಸ್ಟೇ ತಂದು ಅದು ನಾನು ಇಲ್ಲಿ ಅಧಿಕಾರ ವಹಿಸ್ಕೊಂಡ್ಮೇಲೆ ನಮ್ಮ ಸರ್ಕಾರ ಬಂದ್ಮೇಲೆ ಐ ಥಿಂಕ್ 22 ಆಗಸ್ಟ್ 2023 ನಮ್ಮ DCM ಸಾಹೇಬ್ರೇನೆ ಜಾಗಕ್ಕೆ ಬಂದು ಮೀಟಿಂಗ್ ಮಾಡಿಬಿಟ್ರು. ಮೀಟಿಂಗ್ ಮಾಡಿ ಹಾಸನ್ DC, ಹಾಸನ್ ಫಾರೆಸ್ಟ್ ಅವ್ರನ್ನ ಮತ್ತು ಪೊಲೀಸ್ ಎಲ್ಲರನ್ನು ಕರೆಸಿ ಸ್ಪಾಟ್ಗೆ ಬಂದುಬಿಟ್ಟು ಒಂದು ದಿಟ್ಟ ನಿರ್ಧಾರ ತಗೊಂಡ್ರು. ಇಷ್ಟು ಜನಕ್ಕೆ ಅನುಕೂಲ ಆಗಬೇಕು, ಆಗೋವಾಗ ಬರೀ ಒಬ್ಬ ವ್ಯಕ್ತಿಗೆ ನಾವು ಇದು ಮಾಡೋಕ್ಕಾಗಲ್ಲ, ಅವ್ರಿಗೆ ಏನು ಬೇಕಾದ್ರೂ ಕಾಂಪನ್ಸೇಷನ್ ಅದು ಕೊಡೋಣ ಅಂತಂದೇಳಿ ಅವತ್ತು ಹಾಸನ್ DC ಅವ್ರೂ ಒಂದು ನಿರ್ಧಾರ ತಗೊಂಡ್ರು. ಮತ್ತು ಪೊಲೀಸ್ ಸೆಕ್ಯೂರಿಟಿ ಇತ್ತು, ಲಕ್ಕಿಲಿ ಕೋರ್ಟಲ್ಲೂ ನಮ್ಮ ಪರವಾಗಿನೇ ಜಡ್ಜ್ಮೆಂಟ್ ಬಂತು, ಆ 125 ಮೀಟ್ರು ತ್ರೂ ಆಯಿತು. ಆಮೇಲೆ ನಾವು ಪವರು 440 kV ಪವರ್ ತಗೊಂಡಿದ್ದು ನಮ್ಮ ಇಂಧನ ಇಲಾಖೆನೂ ಸಹಕಾರ ಮಾಡಿದರು, ಅದನ್ನು ಬೇಗ ಕೊಡಿ ಅಂತ ನಾನು ರುಟೀನಾಗಿ ನಮ್ಮ DCM ಸಾಹೇಬ್ ಮೀಟಿಂಗ್ಸ್ ಮಾಡಿ ಇದೆಲ್ಲ ಮಾಡಿದ್ರಿಂದ ನಾವು ಮೊದಲನೇ ಬಾರಿಗೆ ನೀರಿದೆ ಅಂತಂದು ಎತ್ತಿ ನಾವು ತೋರಿಸಿದ್ವಿ.
2: ನೀರು ನೀರಾವರಿ ಸರ್ಎಂ ವಿಶ್ವೇಶ್ವರಯ್ಯ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ.
3: ರಾಜ್ಯದ ಅಪೂರ್ವ ಜಲಸಂಪತ್ತಿನ ಅರ್ಥಪೂರ್ಣ ಸದ್ಬಳಕೆಗೆ ದೃಢ ಸಂಕಲ್ಪದ ನಿಟ್ಟಿನಲ್ಲಿ
2: ನೀರಾವರಿ ಸೌಲಭ್ಯ ಸೃಷ್ಟಿ, ಕುಡಿಯುವ ನೀರು ಪೂರೈಕೆ,
3: ಕೆರೆ ತುಂಬಿಸುವ ಯೋಜನೆಗಳ ಅನುಷ್ಠಾನದ ಮುಂಚೂಣಿಯಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ.
2: ಕರ್ನಾಟಕ ಸರ್ಕಾರದ ಒಂದು ಉದ್ಯಮ.
1: ರಾಜ್ಯದ ಜನತೆಗೆ ವ್ಯವಸಾಯಕ್ಕೆ ಮತ್ತೆ ಕುಡಿಯುವ ನೀರನ್ನ ನೀಡುವಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಒಂದು ಯಾವ ರೀತಿ ಒಂದು ದಿಟ್ಟ ಹೆಜ್ಜೆಯನ್ನ ಇಡ್ತಾರೆ?
0: ಖಂಡಿತ, ನಮ್ಮ ವಿಶ್ವೇಶ್ವರಯ್ಯ ಜಲ ನಿಗಮ ತುಂಬಾ ಜವಾಬ್ದಾರಿಯುತವಾದ ಯೋಜನೆಗಳನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. ಮೊದಲನೇದು ನಮ್ಮ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ. ಕುಡಿಯುವ ನೀರಿನ ಯೋಜನೆ ಅಂದ್ರೆ 7 ಜಿಲ್ಲೆಗಳು, ಚಿಕ್ಕಮಗಳೂರು, ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮೇಯ್ನು, ಇಲ್ಲಿ ಬರ್ತಕ್ಕಂಥ 6,657 ಗ್ರಾಮ, 36 ULBs, 75 ಲಕ್ಷ ಜನಸಂಖ್ಯೆಗೆ ನಾವು ಶುದ್ಧ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ಒಂದು ಯೋಜನೆ. ಈ ಭಾಗಗಳಲ್ಲಿ ಈಗ ನಾವು ಬೋರ್ವೆಲ್ನಿಂದ ನೀರು ಕೊಡ್ತಾ ಇದ್ದೀವಿ, ಅನಿವಾರ್ಯ. ಬೋರ್ವೆಲ್ ಎಷ್ಟೇ ನಾವು ಫಿಲ್ಟರ್ಸ್ ಹಾಕಿದ್ರು ಶಾರ್ಟ್ ಟರ್ಮ್ ರೆಮಿಡಿ, ಅದು ಲಾಂಗ್ ಟರ್ಮ್ ರೆಮಿಡಿನಲ್ಲಿ ಇದು ಶುದ್ಧ ಕುಡಿಯುವ ನೀರಿನ ಕೊಡೋದಕ್ಕೆ ಇದು ದೊಡ್ಡ ಕುಡಿಯುವ ನೀರಿನ ಯೋಜನೆ ನಮ್ಮ ರಾಜ್ಯದಲ್ಲೇನೆ. ನಮ್ಮ ರಾಜ್ಯದಲ್ಲಂತೂ ನಮ್ಮ ಇಲಾಖೆಯಿಂದ ಕುಡಿಯುವ ನೀರಿಗೆ 75 ಲಕ್ಷ ಜನಸಂಖ್ಯೆಗೆ ಒಂದು ನಮ್ಮ ನಿಗಮ ಕೊಡ್ತಿದೆ ಅಂತ ಅಂದ್ರೆ ನಮಗೂ ಹೆಮ್ಮೆ ಇದೆ. ಈ ಯೋಜನೆ 2014ರಲ್ಲಿ ಪ್ರಾರಂಭ ಆಗಿದ್ದು ಈಗ 2027ರಲ್ಲಿ ಖಂಡಿತ ನಾವು ಮುಗಿಸಿ ಈಗಾಗಲೇ ಮೊದಲನೇ ಹಂತದ ಕಾಮಗಾರಿ ಮುಗಿದಿದೆ, ನೀರಿದೆ ಅಂತಂದು ನಾವು ಪ್ರೂವ್ ಮಾಡಿದ್ದೀವಿ. ಕುಡಿಯೋ ನೀರಿಗೆ 14 TMC ಖಂಡಿತ ಸಿಗುತ್ತೆ, ಏನು ಅನುಮಾನ ಪಡಲೇಬೇಕಾಗಿಲ್ಲ. ನಮ್ಮದು 24 TMC ಅಂತಂದು ಅಸೆಸ್ ಮಾಡಿರೋದು, ಇಲ್ಲಿವರೆಗೂ 18 TMC ನಮಗೆ ಸರಾಸರಿ ಸಿಕ್ಕಿದೆ. ಇನ್ನು ಫರ್ದರ್ ಮುಂಬರುವ ದಿನಗಳಲ್ಲೂ ಇನ್ನು ಕೊರತೆನ ನೀಗಿಸೋದಕ್ಕೆ ಈಗಾಗಲೇ ಸರ್ಕಾರ ನಮಗೆ ಆದೇಶ ನೀಡಿದೆ, ಫರ್ದರ್ ಆಗ್ಮೆಂಟೇಷನ್ನು ನಾವು ಮಾಡ್ತೀವಿ. ಜನಗಳಿಗೆ ಅದರಲ್ಲೂ ಕುಡಿಯೋ ನೀರು ಕೊಡೋದು ಅಂತಂತಂದರೆ ಒಂದು ಎಲ್ಲದಕ್ಕಿಂತ ನೀರು ಜೀವಾಳ, ನೀರು ಮುಖ್ಯ, ನೀರಿದ್ರೆ ತಾನೇ ನಾವು ಇದನ್ನು ಖಂಡಿತ ಮಾಡ್ತೀವಿ.
1: ನಮ್ಮ ರಾಜ್ಯದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಒಂದು ವಿವಿಧೋದ್ದೇಶ ಯೋಜನೆ ಅಂತ ಹೇಳ್ಬೋದು ಸರ್, ಈ ಯೋಜನೆ ಬಗ್ಗೆ ಹೇಳಿ ಸರ್.
0: ಅದು ಭರದ ನಾಡು ಮಧ್ಯ ಕರ್ನಾಟಕ, ನಮ್ಮ ಚಿತ್ರದುರ್ಗ ಎರಡು ನ್ಯಾಷನಲ್ ಹೈವೆ ಕ್ರಾಸ್ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೆ ಹೃದಯದ ಭಾಗ, ನಮ್ಮ ಕೋಟೆ ಇದೆ ಅಲ್ಲಿ, ಇತಿಹಾಸ ಇದೆ ಅಲ್ಲಿ. ಎಸ್ಪೆಷಲಿ ಜಗಳೂರು, ಮೊಳಕಾಲ್ಮೂರು, ಚಳ್ಳಕೆರೆ, ಪಾವಗಡ ಇವು ನಾಲ್ಕೂನು ಬರದ ನಾಡು. ಅಲ್ಲಿ ನೀರು ಅಂತಂತಂದರೆ ಜನ ಒಂಥರ ಕುಳಿತಾರೆ. ಈ ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆದು ಮೂಲಭೂತವಾಗಿ 17.4 TMC ತುಂಗಾಯಿಂದ ಭದ್ರಾ ಜಲಾಶಯಕ್ಕೆ ಲಿಫ್ಟ್ ಮಾಡೋದು. ಅದು ಆಲ್ಮೋಸ್ಟ್ 95% ವರ್ಕ್ ಮುಗಿದಿದೆ. ಈಗ ಪವರ್ ಒಂದು ನಾವು ತಗೋಬೇಕು, ಅದು ಸದ್ಯದಲ್ಲೇ ಒಂದು ಅರಣ್ಯದ ಪ್ರಾಬ್ಲಮ್ ಸಾಲ್ವ್ ಆಗಿ ತಗೊಂತೀವಿ. ಆಮೇಲೆ ಭದ್ರಾಯಿಂದ ವೈ ಜಂಕ್ಷನ್ವರೆಗೂ 58 km ಕಾಮಗಾರಿ ಮುಗಿಸಿದ್ದೀವಿ. 2019 2 TMC ನೀರು VSR ಕೊಡ್ತಾ ಇದ್ದೀವಿ. ಚಿತ್ರದುರ್ಗ ಬ್ರಾಂಚ್ ಕೆನಾಲು, ಆ ಕೆನಾಲ್ ಅಂಡರ್ 300,000 acres ಮೈಕ್ರೋ ಇರಿಗೇಷನ್ ಕೊಡ್ತೀವಿ. 151 ಕೆರೆಗಳು ತುಂಬಿಸೋಕ್ಕೆ ನಾವು ಪ್ಲಾನ್ ಮಾಡಿದ್ದೀವಿ. ಅದಕ್ಕೆ ಪ್ರಾಯೋಗಿಕವಾಗಿ ಈಗ ನೀರು ನಮ್ಮ ಚಿತ್ರದುರ್ಗದವರೆಗೂ 114 km ವರೆಗೂ ನಾವು ಪ್ರಾಯೋಗಿಕವಾಗಿ ಈ ಮಂತ್ ಎಂಡ್ಗೆ ನೀರು ತರಬೇಕು ಅಂತಂದೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಅಜ್ಜಂಪುರದ ಹತ್ರ ಹೆಗಡಿಹಳ್ಳಿ ಅಂತ ಇದೆ, ಅಲ್ಲೊಂದು ಸ್ವಲ್ಪ ಬ್ಲಾಸ್ಟಿಂಗ್ದು ಸ್ವಲ್ಪ ಸಮಸ್ಯೆ ಆಗ್ತಿದೆ. 3-4 ದಿವಸಕ್ಕೆ ಪೂರ್ಣ ಮಾಡ್ತೀವಿ ಅಂತ ನನಗೆ ಆತ್ಮವಿಶ್ವಾಸ ಇದೆ.
1: ಸರ್, ಈ ನೀರನ್ನು ಬೇರೆ ಉದ್ದೇಶಕ್ಕೆ ವ್ಯವಸಾಯಕ್ಕೆ ಬಳಸ್ಕೋಬೋದು ಅಥವಾ ಬರೀ ಕುಡಿಯೋ ನೀರು?
0: ಇಲ್ಲ ಇಲ್ಲ, ಎತ್ತಿನಹೊಳೆ ಯೋಜನೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಪಪ್ಪ. ಇದು ಸಮಗ್ರ ಕುಡಿಯೋ ನೀರಿನ ಯೋಜನೆನೇ ಇದು, ಇದು ನೀರಾವರಿ ಯೋಜನೆ ಇಲ್ಲ. ಅದೇ ರೀತಿ ನಮ್ಮ ನಿಗಮದ ಇನ್ನೊಂದು ಪ್ರತಿಷ್ಠಿತ ಯೋಜನೆ ಮಧ್ಯ ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆ, ಅಲ್ಲಿ 29.9 TMC ನೀರಿನ ಅಲೋಕೇಶನ್ ಇದೆ. ಮೇನ್ ಉದ್ದೇಶ 4 ಜಿಲ್ಲೆಗಳಲ್ಲಿ, ಚಿಕ್ಕಮಗಳೂರು, ದಾವಣಗೆರೆಯಲ್ಲಿ ಜಗಳೂರು ಮಾತ್ರ ಬರುತ್ತೆ, ಮೇಜರ್ ಚಿತ್ರದುರ್ಗ ಜಿಲ್ಲೆ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ 2.25 lakh hectares ಅಂದರೆ 5.67 lakh acres ನಾವು ಮೈಕ್ರೋ ಇರಿಗೇಷನ್ ಮುಖಾಂತರ, ನಮ್ಮ ಫ್ಲೋ ಇರಿಗೇಷನ್ ಅಲ್ಲ, ಕೆನಾಲ್ ಇರಿಗೇಷನ್ ಅಲ್ಲ, ಅದನ್ನು ನೀರು ಉಣಿಸೋದು. 367 ಕೆರೆ ನೀರು ತುಂಬೋದು. ಈಗಾಗಲೇ 2 TMC ನೀರು ನಾವು ಭದ್ರಾದಿಂದ VV ಸಾಗರಕ್ಕೆ 2019 ನಾವು ಬಿಡ್ತಾ ಇದ್ದೀವಿ. ಈಗ ಚಿತ್ರದುರ್ಗ ಬ್ರಾಂಚ್ ಕೆನಾಲು ನಮ್ಮ ಚಿತ್ರದುರ್ಗದವರೆಗೂ 114 km ಪೂರ್ಣಗೊಂಡಿದೆ. ಇನ್ನೊಂದು ಸ್ವಲ್ಪ ಅಜ್ಜಂಪುರ ತಾಲೂಕು ಹೆಗಡಿಹಳ್ಳಿ ಹತ್ರ ಒಂದು 200 x 3 meters ಸಮಸ್ಯೆ ಅಂದರೆ ಬ್ಲಾಕ್ ಬ್ಲಾಸ್ಟಿಂಗ್ ನಡೀತಿದೆ, ಇನ್ನೊಂದು 3-4 ದಿವಸದಲ್ಲಿ ಮುಗಿಬೋದು. ನೀರು ಸ್ವಲ್ಪ ಇದೆ, ಅದರಲ್ಲಿ ಪ್ರಾಯೋಗಿಕವಾಗಿ ನಾವು ಟ್ರಯಲ್ ರನ್ ಮಾಡೋಣ ಅಂತ ಸರ್ಕಾರ ಅನುಮತಿ ಕೊಟ್ಟ ಈ ಮಂತ್ ಹೆಂಡ್ಗೆ ನಾವು ಪ್ರಾಯೋಗಿಕವಾಗಿ ಮೇನ್ ಕೆನಾಲಲ್ಲಿ ನೀರು ತಂದರೆ 90 ಕೆರೆಗೆ ನೀರು ಬಿಡ್ಬೋದು ನಾವು. ಕಡೂರು, ಹೊಸದುರ್ಗ, ಅವಳಲ್ಕೆರೆ, ಹಿರಿಯೂರು, ಚಿತ್ರದುರ್ಗ, ಚಳ್ಳಕೆರೆವರೆಗೂ. ನೆಕ್ಸ್ಟ್ 1 October ಅದನ್ನು 134 km ಎಲ್ಲ ಕಂಪ್ಲೀಟ್ ಆಗಿದೆ. ಓನ್ಲಿ ಅಲ್ಲಿ ಗೋಣೂರ್ ಹತ್ರ ಅಕ್ವಾಟೆಕ್ಟ್ ಮಾತ್ರ ಇನ್ನೊಂದು 1 km ಕಂಪ್ಲೀಟ್ ಇದೆ. 1 October ಮುಗಿಸ್ಬಿಟ್ಟು 134 km ವರೆಗೂ ನೀರು ಬಂದರೆ ಮೇಯ್ನು ನಮ್ಮ ಡ್ರಾಟ್ ಪೋರ್ನ್ ಜಗಳೂರು, ಮೊಳಕಾಲ್ಮೂರು, ಚಳ್ಳಕೆರೆ, ನಮ್ಮ ಪಾವಗಡ, ಥೈಲೆಂಡ್ ನಾವೇನೆ, ಅದರಲ್ಲೂ ನಮ್ಮೂರು ಕೆರೆ. ಈಗ ತುಂಗಾ ನೀರು ಭದ್ರಾಗ ಲಿಫ್ಟ್ ಮಾಡಿ ಭದ್ರಾಯಿಂದ ನಮ್ಮ ಪಾವಗಡಕ್ಕೆ ಬರಬೇಕಂದ್ರೆ 278 km ಇದೆ, 5 ಕಡೆ ಲಿಫ್ಟ್ ಆಗುತ್ತೆ. ಅದನ್ನು ಐ ಥಿಂಕ್ ನೆಕ್ಸ್ಟ್ 2027 January ನಾವು ಅಚೀವ್ ಮಾಡೋಣ.
1: ಮೋಕ್ಷಗಣ್ಣ ಸರ್ ಎಂ ವಿಶ್ವೇಶ್ವರಯ್ಯನವರ ಎಂಟೈರ್ ಲೈಫಲ್ಲಿ ಅವರು ಅಳವಡಿಸ್ಕೊಂಡಂಥ ಒಂದು ಸ್ಕಿಲ್ ಬಗ್ಗೆ,
0: ಐ ಥಿಂಕ್ ಹ್ಯೂಮನ್ ರಿಸೋರ್ಸು ಒಂದು ಇದೆಯಲ್ಲ, ಅವ್ರಿಗೆ ಎಲ್ಲೋ ಒಂದು ಕಡೆಗೆ ದೇವರು ಭಗವಂತ ಒಳ್ಳೆ ಶಕ್ತಿನೇ ಕೊಟ್ಟಿದ್ರು. ಒಂದು ಹಿಡಿದ ಕೆಲಸನ ಮಾಡಬೇಕಾಗಿರೋದು, ಒಂದು ಟೈಮ್ ಸೆನ್ಸು, ಒಂದು ಏಕಾಗ್ರತೆ, ಒಂದು ದಕ್ಷತೆ, ಒಂದು ಪ್ರಾಮಾಣಿಕತೆಯಲ್ಲಿ ಅವರು ನಡ್ಕೊಂಡಿದ್ದಕ್ಕಂಥ ಹಾದಿ. ಅವರು 101 ವರ್ಷ ಒಂದು ಬಾಳಿದ್ರು, ಎಷ್ಟು ಶಿಸ್ತಿನ ಸಿಪಾಯಿಯಾಗಿ ನಾಡು ಕಟ್ಟಿದ್ದಾರೆ. ಅವರು ಉತ್ತಮ ಇಂಜಿನಿಯರು, ಆಡಳಿತಗಾರರು, ಕೈಗಾರಿಕೋದ್ಯಮಿ, ಮತ್ತು ಇಸ್ ಎ ವೆರಿ ಗುಡ್ ನಮ್ಮ ಇವರು ಅವರು ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಮಲ್ಟಿಫೇಸ್.
3: ಇಲ್ಲಿಯವರೆಗೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಸಣ್ ಚಿತ್ತಯ್ಯ ಇವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್.
2: ನೀರು ನೀರಾವರಿ ಸರ್ ಎಂ ವಿಶ್ವೇಶ್ವರಯ್ಯ.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
2: ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ.

0: ರಾಜ್ಯದ ಅಪೂರ್ವ ಜಲಸಂಪತ್ತಿನ ಅರ್ಥಪೂರ್ಣ ಸದ್ಬಳಕೆಗೆ ದೃಢ ಸಂಕಲ್ಪದ ನಿಟ್ಟಿನಲ್ಲಿ
1: ನೀರಾವರಿ ಸೌಲಭ್ಯ ಸೃಷ್ಟಿ, ಕುಡಿಯುವ ನೀರು ಪೂರೈಕೆ,
0: ಕೆರೆ ತುಂಬಿಸುವ ಯೋಜನೆಗಳ ಅನುಷ್ಠಾನದ ಮುಂಚೂಣಿಯಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ.
1: ಕರ್ನಾಟಕ ಸರ್ಕಾರದ ಒಂದು ಉದ್ಯಮ.
2: ಇದುವರೆಗೆ ನೀರು ನೀರಾವರಿ ಸರ್ ಎಂ ವಿಶ್ವೇಶ್ವರಯ್ಯ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಕೇಳಿದ್ರೆ ಇನ್ನು ಮುಂದೆ ಚಿತ್ರ ಅವರ ಧ್ವನಿಯಲ್ಲಿರುವಂತಹ ಗೀತೆ ಕೇಳಲಿದ್ದೀರಿ. ತಂಗಿಯ ಮನೆ ಚಿತ್ರದ್ದು. ಶ್ರೀಚಂದ್ರು ಅವರು ಬರೆದಂತಹ ಗೀತೆಗೆ ರಾಜು ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ.

0: ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನವದೆಹಲಿಯಲ್ಲಿ. ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ, ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೋಜನ ಸವಿಯುತ್ತಾ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ತಕ್ಷಣದ ಆದ್ಯತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ನಾಳೆ ಶಾಸಕಾಂಗ ಸಭೆ ನಿಗದಿಯಾಗಿದ್ದು, ಪಕ್ಷದ ಎಲ್ಲಾ ಶಾಸಕರು ನಗರದಲ್ಲಿ ಇರುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಮಾಜಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಸಂಸ್ಥೆಯೊಂದಕ್ಕೆ ಮಾಹಿತಿ ನೀಡಿರುವ ಅವರು, ಮುಂದಿನ 2 ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಈ ನಿರ್ಧಾರವನ್ನು ಅಧಿಕೃತಗೊಳಿಸಲು ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಹಾಗೂ ಅವರ ಪಕ್ಷ ನಿಷ್ಠೆಯನ್ನು ಎಚ್ ಕೆ ಪಾಟೀಲ್ ಶ್ಲಾಘಿಸಿದ್ದಾರೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಇಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನದಲ್ಲಿ ಜ್ಞಾನ, ನಾವೀನ್ಯತೆ, ಸಂಶೋಧನೆ ಹಾಗೂ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದ್ದು, ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಯುವ ಇಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಅವರು ತಿಳಿಸಿದ್ದಾರೆ.
2: And today, semiconductor manufacturing and also the green energy and this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms in the most positive way. So the entire humanity will be benefited out of the development of India.
1: ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವರು ಗಣ್ಯರು ಭಾಗಿಯಾಗಿದ್ದರು. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳ ಒಳಗೆ ಪ್ರಕಟಿಸಬೇಕೆಂದು ಸುಪ್ರೀಂಕೋರ್ಟ್ ದೇಶದ ಎಲ್ಲಾ ಹೈಕೋರ್ಟ್ಗಳಿಗೆ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಆಗುವ ವಿಳಂಬದಿಂದ ಅರ್ಜಿದಾರರಿಗೆ

0: ಸಮಸ್ಯೆಯಾಗಲಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ಪೀಠ ಅಭಿಪ್ರಾಯಪಟ್ಟಿದೆ. ಖಾಸಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ತ್ವರಿತವಾದ ತೀರ್ಪುಗಳ ಅಗತ್ಯ ಇರುತ್ತದೆ. ಜಾಮೀನು ಅರ್ಜಿಗಳನ್ನು ಕುರಿತಾದ ತೀರ್ಪುಗಳನ್ನು ಅದೇ ದಿನ ಪ್ರಕಟಿಸಬೇಕು. ಒಂದೊಮ್ಮೆ ಕಾಯ್ದಿರಿಸಿದರೆ ಅವುಗಳನ್ನು ಮಾರನೇ ದಿನ ಪ್ರಕಟಿಸಬೇಕು ಎಂದು ತಿಳಿಸಿದೆ. ಜಾಮೀನು ಅಥವಾ ಶಿಕ್ಷೆಯ ರದ್ದತಿ ಆದೇಶವನ್ನು ಪ್ರಕಟಿಸಿದ ತಕ್ಷಣ ಜೈಲು ಅಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ವಿಚಾರಣೆ ಎದುರಿಸುತ್ತಿರುವಂತಹ ಅಪರಾಧಿಯನ್ನು ಅದೇ ದಿನ ಅಥವಾ ಮರುದಿನ ಬಿಡುಗಡೆ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ನಿರ್ದೇಶನಗಳನ್ನು ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಟ್ಕಳದ ಶಿರಾಳಿ ಬಳಿ ಕಪ್ಪೆ ಚಿಪ್ಪು ತೆಗೆಯುವಾಗ ಉಂಟಾದ ದುರಂತದಲ್ಲಿ ಮೃತಪಟ್ಟ 11 ಸಂತ್ರಸ್ತ ಕುಟುಂಬದವರನ್ನು ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿಯಾಗಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸಚಿವ ಶಿವಾನಂದ ನಾಯಕ ಸೇರಿದಂತೆ ಹಲವರು ಇದ್ದರು. ನಂತರ ಮೂರ್ನಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದಲ್ಲಿ ವಿವಿಧ ಸಾರ್ವಜನಿಕ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ ನಿಲ್ದಾಣದ ಸ್ವಚ್ಛತೆ, ಕುಡಿಯುವ ನೀರಿನ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಶೌಚಾಲಯಗಳನ್ನು ಪರಿಶೀಲಿಸಿದ ಉಪಲೋಕಾಯುಕ್ತರು ಶೌಚಾಲಯದಲ್ಲಿ ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ರೂಪಾಯಿ ಶುಲ್ಕ ನಿಗದಿಯಾಗಿದ್ದರೂ 10 ರೂಪಾಯಿ ವಸೂಲಿ ಮಾಡುವುದು ಸರಿಯಲ್ಲ, ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ಪಡೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಸಾರ್ವಜನಿಕರ ಜೊತೆಗೆ ಸಂವಾದ ನಡೆಸಿ ಉಪಲೋಕಾಯುಕ್ತರು ಬಸ್ ನಿಲ್ದಾಣದ ಸೌಲಭ್ಯಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಾರ್ವಜನಿಕರ ಸಮಸ್ಯೆ ಪರಿಹರಿಸಲು ಪ್ರಾಮಾಣಿಕವಾಗಿ ಕ್ರಮವನ್ನು ನಿರ್ವಹಿಸಬೇಕು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಎಲ್ಲಾ ರಾಜಕೀಯ ಪಕ್ಷಗಳು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆಗೆ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕತೆಯಿಂದ ಕೂಡಿದ್ದು ಇದರ ಉದ್ದೇಶ ಅರ್ಹ ಮತದಾರರನ್ನು ಮತಪಟ್ಟಿಗೆ ಸೇರಿಸುವುದು ಮತ್ತು ಅನರ್ಹರನ್ನು ನಿಯಮದ ಅನುಸಾರ ಕೈಬಿಡುವುದಾಗಿದೆ ಎಂದು ಹೇಳಿದ್ದಾರೆ. ಯಾವುದೇ ತರಹದ ಸುಳ್ಳು ಮಾಹಿತಿ ಹಾಗೂ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದು ತಿಳಿಸಿದ್ದಾರೆ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಪಾರದರ್ಶಕ ಮತದಾರರ ಪಟ್ಟಿ ತಯಾರಿಕೆಗೆ ಬಿಎಲ್ಒಗಳ ಪಾತ್ರ ಪ್ರಮುಖವಾಗಿದೆ ಎಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ತಿಳಿಸಿದ್ದಾರೆ. ಕಾವೇರಿ 2ನೇ ಹಂತದ 600 mm ವ್ಯಾಸದ ಮುಖ್ಯ ಕುಡಿಯುವ ನೀರಿನ ಕೊಳವೆಯಲ್ಲಿ ಉಂಟಾಗಿರುವ ಭಾರೀ ಸೋರಿಕೆಯನ್ನು ತಡೆಗಟ್ಟಲು ಬೆಂಗಳೂರು ಜಲಮಂಡಳಿಯು ತುರ್ತು ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದುರಸ್ತಿ ಕಾಮಗಾರಿ ಮುಗಿಯುವವರೆಗೆ ಮೈಸೂರು ರಸ್ತೆ ಸೇವಾ ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಸೌತೆಂಡ್ ವೃತ್ತದ ಮುಖಾಂತರ ಮೈಸೂರು ರಸ್ತೆ ಸೇವಾ ಪ್ರದೇಶಗಳಿಗೆ ಪ್ರತಿನಿತ್ಯ 14 MLD ನೀರು ಸರಬರಾಜು ಮಾಡುವ ಪೈಪ್ಲೈನ್ ರಸ್ತೆಯ ಮುಖ್ಯ ಕೊಳವೆಯಲ್ಲಿ ರಂಧ್ರ ಉಂಟಾಗಿ ಹೆಚ್ಚಿನ ಒತ್ತಡದಲ್ಲಿ ನೀರು ಚಿಮ್ಮುತ್ತಿದೆ. ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಅಮೂಲ್ಯವಾದ ನೀರಿನ ಸದ್ಬಳಕೆಯ ಉದ್ದೇಶದಿಂದ ಸುರಾನ ಕಾಲೇಜು ಬಳಿ ಇರುವ 24 ಅಂಗುಲದ ಕವಾಟವನ್ನು 8 ಗಂಟೆಗಳ ಕಾಲ ಬಂದ್ ಮಾಡಿ ದುರಸ್ತಿ ಕಾಮಗಾರಿ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 5 ದಿನಗಳಲ್ಲಿ ರಾಜ್ಯಾದ್ಯಂತ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದಿನಿಂದ June 2ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದು ಮಳೆಯಾಗಲಿದೆ. ಕೋಲಾರ, ಹಾಸನ, ರಾಮನಗರ ಸೇರಿದಂತೆ ಹಲವೆಡೆ ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರು ನಗರದಲ್ಲಿ ರಾತ್ರಿ ವೇಳೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನವದೆಹಲಿಯಲ್ಲಿ. ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವ

0: ಅಭಿವೃದ್ಧಿಗೆ ಪೂರಕ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕೇಳಿ ಹುಡುಗರು ಚಿತ್ರದ ಗೀತೆಯೊಂದನ್ನ, ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಂತಹ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ.

0: ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಸಮೇತನಹಳ್ಳಿ ರಾಮರಾಯರು ಹೆಸರು ಕೇಳಿದಿರಲ್ಲ, ಕನ್ನಡ ಸಾಹಿತ್ಯಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ನೀಡಿದವರು. ಐತಿಹಾಸಿಕ ಸಾಮಾಜಿಕ ಕಾದಂಬರಿಗಳ ಮೂಲಕ ಮನೆ ಮಾತಾಗಿದ್ದರು. ಭೀಷ್ಮ ಸಂಕಲ್ಪ, ನೃತ್ಯ ಸರಸ್ವತಿ, ಯದುವೊಡೆಯ, ಸಿರಿಯಲ ದೇವಿ, ಹೀಗೆ ಅವರ ಕಾದಂಬರಿಗಳ ಹೆಸರೇ ವಿಶಿಷ್ಟ. ಕಥೆ ಕಥಾನಾಟಕಗಳನ್ನು ಅವರು ಬರೆದರು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಈಗ ಸಮೇತನಹಳ್ಳಿ ರಾಮರಾಯರ ಧ್ವನಿಯನ್ನು ಕೇಳೋಣ.
2: ನನಗೆ ಹುಟ್ಟಿದಂದಿನಿಂದ ಈ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಇತ್ತು. ಅದೇನು ಕಾರಣ ಏನು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇದ್ದಾಗಲೂ ಕೂಡ ಈ ಕನ್ನಡದ ಪದ್ಯಗಳು, ಕನ್ನಡದಗೆ ಬಗ್ಗೆ ಇದ್ದ ಗದ್ಯಗಳನ್ನು ಓದೋದರಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಅದರಲ್ಲೂ ಹೈಸ್ಕೂಲಿಗೆ ಬಂದ ಮೇಲೆ ನಾನು ಈ ಕನ್ನಡವನ್ನು ಹೆಚ್ಚು ಆತ್ಮಸಂತೋಷಕ್ಕೋಸ್ಕರ ಓದ್ಕೊಳ್ಳೋಕೆ ನಾನು ಆರಂಭ ಮಾಡಿದೆ. ಅದು ಹಾಗೇ ಬೆಳೆದು ಬಂದಾಗ SSLC ಆದ ಮೇಲೆ ಕೆಲಸವಿಲ್ಲದೆ ಅಲೀತಾ ಇರೋವಾಗ ಹಳ್ಳಿಗೆ ಹೋದಾಗ ಮೊಟ್ಟ ಮೊದಲಿಗೆ ನಾನು ಆರಂಭ ಮಾಡಿದ್ದು ಕನ್ನಡ ಅಧ್ಯಯನವನ್ನು ಲಕ್ಷ್ಮೀಶಕ ಜೈಮಿನಿ ಕಾವ್ಯ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸನ ಮಹಾಭಾರತ ಇಂಥವುಗಳನ್ನೇ, ರಾಘವಾಂಕ ಇಂಥವುಗಳನ್ನೇ ತೆಗೆದು ಓದಿ ಕೊಂಚ ಅಭ್ಯಾಸ ಮಾಡಿಕೊಂಡು ಆದಮೇಲೆ ಅದಕ್ಕಿಂತ ಇನ್ನು ಹೆಚ್ಚು ಒಲವು ಈ ನಮ್ಮ ಹಿಂದಿನ 1910 ಆದಿಯಲ್ಲಿ ಬಂದ ಉತ್ತರಾರ್ಧದಲ್ಲಿ ಬಂದ ಪಂಪ, ಪೊನ್ನ, ರನ್ನ ಈ ಕವಿಗಳ ಕೃತಿಗಳನ್ನು ಓದಲು ಅಭ್ಯಾಸ ಮಾಡಿದೆ ನಾನು. ಆ ಮಾಡಿದಾಗ ಏನಾಯಿತು, ಇವರು ಇಂಥವದೆಲ್ಲ ಬರೆದಿದ್ದಾರಲ್ಲ, ಹಾಗೆ ನಾನು ಇಂಥದನ್ನು ಯಾಕೆ ಅಭ್ಯಾಸ ಮಾಡಬಾರ್ದು ಅನ್ನೋದು ಒಂದು. ಜೊತೆಗೆ ಇನ್ನೊಂದೇನು, ನಾನು ನವೋದಯದ ಕಾಲದಲ್ಲಿ ಹುಟ್ಟಿದ ಒಂದು ವ್ಯಕ್ತಿ. ಈ ನವೋದಯ ಸಾಹಿತ್ಯದಲ್ಲಿ ನನಗೆ B.M. ಶ್ರೀಕಂಠಯ್ಯನವರು, ಮಾಸ್ತಿ, ಕುವೆಂಪು ಇಂಥವರ ಒಂದು ಕೃತಿಗಳನ್ನು ಓದಿದಾಗ ಅವರು ನನ್ನ ಮೇಲೆ ಉಂಟು ಮಾಡಿದ ಪರಿಣಾಮ ತುಂಬ ದೊಡ್ಡದಾಯಿತು. ಆಗ ನಾನು ಸ್ವಂತವಾಗಿ ಕವಿತ್ವಗಳನ್ನು ಏಕೆ ರಚನೆ ಮಾಡಬಾರದು ಅಂತ ಹೇಳಿ ನಾನು ಆರಂಭ ಮಾಡಿದೆ. ಚಾರಿತ್ರಿಕ ನಾಟಕಗಳ ಬಗ್ಗೆ ಒಲವು ಅಂತ ಹೇಳಿದ್ರೆ, ನಾನು ವೃತ್ತಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ನಲ್ಲ, ಇಲ್ಲಿಂದ ನನಗೆ ಹಾಸನಕ್ಕೆ ವರ್ಗವಾದಾಗ ನಾನು ಬಹಳ ಸಂತೋಷದಿಂದ ಹೋದೆ ಹಾಸನಕ್ಕೆ. ಯಾಕೆಂದರೆ ಹಾಸನದ ಜಿಲ್ಲೆಯ ತುಂಬ ಬರೀ ಈ ಹೊಯ್ಸಳರ ಒಂದು ಕೌಶಲ್ಯ, ಅವರ ಒಂದು ಅಂದಿನ ಕಲೆ ಹೇಗಿತ್ತು, ಅಂದಿನ ಒಂದು ಜನಜೀವನ ಹೇಗಿತ್ತು ಅನ್ನೋದು ನಾನೇ ಬೇರೆ ತರಹ ಕಲ್ಪನೆ ಮಾಡಿಕೊಂಡಿದ್ದೆ. ಆ ಸಂತೋಷದಲ್ಲಿ ನಾನು ಅಲ್ಲಿ ಹೋದಾಗ ಅಲ್ಲಿ ನನ್ನ ಮಿತ್ರರು ಜಗನ್ನಾಥ್, ಜ್ವಾಲನಯ್ಯ, ಅನಂತರಾಮಯ್ಯ ಇಂಥ ಸ್ನೇಹಿತರು ನನಗೆ ಒಂದು ಕೊಂಚ ಈ ಬರವಣಿಗೆ ಒಲವು ಇದ್ದದ್ರಿಂದ ಅವರೇ ನನ್ನನ್ನು ಕರ್ಕೊಂಡೋಗಿ ಹಾಸನದ ಸುತ್ತಮುತ್ತ ಇದ್ದ ಎಲ್ಲ ಹೊಯ್ಸಳ ಶಿಲ್ಪಗಳನ್ನು ನನಗೆ ತೋರಿಸಿದ್ರು. ಆ ತೋರಿಸಿದಾಗ ನನಗೇನಾಯಿತು, ಆ ಒಂದು ಆ ಭವ್ಯ ಲೋಕ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಮೂಡಿತು. ಮೊದಲಿಗೆ ನಾನು ಈ ಪೌರಾಣಿಕ ಕಾದಂಬರಿ, ಪೌರಾಣಿಕ ನಾಟಕಗಳನ್ನು ಬರೆದವನು, ನನ್ನ ಮನಸ್ಸು, ನನ್ನ ದಾರಿ ಬೇರೆ ಕಡೆ ಹೋಯಿತು. ಆಗ ಈ ಹೊಯ್ಸಳರ ಕಾಲವನ್ನೇ ಯಾಕೆ ನಾನು ಅಧ್ಯಯನ ಮಾಡಿ ನಾಟಕಗಳನ್ನು ಹೊಸಿಬಾರದು ಅನ್ನೋ ಒಂದು ಪ್ರೇರಣೆ ನನಗಾಯಿತು. ಮಹಾಕಾವ್ಯ ಈ ಶಕುಂತಲೆ ಬಗ್ಗೆ ಮಹಾಕಾವ್ಯ ಬಂದಿರೋದು ನಂದು ಒಂದೇ. ಈ ಪದ್ಯದಲ್ಲಿ ನಾನು ಬರಿಬೇಕು ಅಂದರೆ ನನಗೆ ಶಾಕುಂತಲೆಯ ವ್ಯಕ್ತಿತ್ವ ನನ್ನ ಮನಸ್ಸನ್ನು ಬಹಳ ಆಕರ್ಷಣೆ ಮಾಡಿತು. ಅದೇ ರೀತಿ ದುಷ್ಯಂತನ ವ್ಯಕ್ತಿತ್ವವು ನನಗೆ ಆಕರ್ಷಣೆ ಮಾಡಿತು. ನನಗೆ ಸಂಸ್ಕೃತ ಬರದೇ ಇದ್ದರೂ ಕೂಡ ಬಸವಪ್ಪನವರ ಕಾಳಿದಾಸ, ಆಮೇಲೆ ಕರಿಬಸವಪ್ಪನವರ ಟ್ರಾನ್ಸ್ಲೇಷನ್ನು, ಅವರು ಅದಕ್ಕೆ ಬರೆದಿದ್ದ ಉಪೋದ್ಘಾತ, ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಕೊಂಚ ಊನ ಕೊಂಚ ಕೊರೆ ಕಂಡು ಬಂತು. ಇವರ ವ್ಯಕ್ತಿತ್ವದಲ್ಲಿ ಕೊಂಚ ಕೊರೆ ಕಂಡು ಬಂದದ್ದರಿಂದ ಅದನ್ನು ನಾನು ನನ್ನ ಅಭಿಪ್ರಾಯದಲ್ಲಿ ಅವರನ್ನು ಹೇಗೆ ಉದಾತ್ತೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿಸಿಕೊಂಡಾಗ ಒಂದು ಸಣ್ಣ ಒಂದು 20 ಪುಟದಲ್ಲಿ ಮುಗಿಸಬೇಕು ಅಂತ ಆರಂಭ ಮಾಡಿದೆ, ಯಾವ ಈ ಶಾಕುಂತಲಾ ಮಹಾಕಾವ್ಯನ. ಆದರೆ ಅದು ನನ್ನ ಕೈ ಮೀರಿ ಹೋಯಿತು. ಆಕಾಶದಲ್ಲಿ ಒಂದು ಹಕ್ಕಿನ ಹಾರಾಟಕ್ಕೆ ಬಿಟ್ಟರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗಿ ಬೀಳೋ ಹಾಗೆ ನಾನು ಬರೆಯೋಕೆ ಆರಂಭ ಮಾಡಿದ ಮೇಲೆ ಅದು ಬೆಳೆತು ಸುಮಾರು 600-700 ಪುಟಗಳಷ್ಟು

0: ಮುಂದುವರಿಸಿಕೊಂಡು ಹೋಗಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಸಮೇತನಹಳ್ಳಿ ರಾಮರಾಯರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತಾದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿರುವ ಸಚಿವರು, ಭಾರತ ಇದುವರೆಗೆ ಮಾಡಿದ ಎಲ್ಲ ಯುದ್ಧಗಳಿಗಿಂತ ಈ ಕಾರ್ಯಾಚರಣೆ ವಿಭಿನ್ನವಾಗಿದ್ದು, 4 ದಿನಗಳ ಒಳಗೆ ಪಾಕಿಸ್ತಾನವನ್ನು ಕದನ ವಿರಾಮಕ್ಕಾಗಿ ಯಾಚಿಸುವಂತೆ ಮಾಡಿತು ಎಂದು ವಿವರಿಸಿದ್ದಾರೆ. ವೈಸ್ ಅಡ್ಮಿರಲ್ ಅಜಯ್ ಕೊಚ್ಚರ್ ಅವರು ನೌಕಾ ಸಿಬ್ಬಂದಿಯ 48ನೇ ವೈಸ್ ಚೀಫ್ ಆಗಿ ಇಂದು ಅಧಿಕಾರ ವಹಿಸಿಕೊಂಡರು. ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವೈಮಾನಿಕ ಹಾರಾಟಗಳಿಗೆ ಅನುಕೂಲವಾಗುವ ಮುಂದಿನ ತಲೆಮಾರಿನ ಹವಾಮಾನ ಮತ್ತು ಮಂಜು ಮಾಹಿತಿ ವ್ಯವಸ್ಥೆ ಸ್ಕೈಕಾಸ್ಟ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಉದ್ಘಾಟಿಸಿದರು. ದೇಶದಲ್ಲಿ ಪ್ರತಿದಿನ 92,000 ಮೆಟ್ರಿಕ್ ಟನ್ಗಳಷ್ಟು ಎಲ್ಪಿಜಿ ಉತ್ಪಾದನೆಯಾಗುತ್ತಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ನವದೆಹಲಿಯಲ್ಲಿ ತಿಳಿಸಿದ್ದಾರೆ. ದೇಶದ ಜವಳಿ ಮಾರುಕಟ್ಟೆಯ ಆರ್ಥಿಕತೆಯನ್ನು 2030 ವೇಳೆಗೆ 25 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿಸಲು ಉಪಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಕೇಂದ್ರ ಜವಳಿ ಖಾತೆ ಸಚಿವ ಗಿರಿರಾಜ್ ಸಿಂಗ್ ಹೇಳಿದ್ದಾರೆ. ರಾಜ್ಯ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಯಾದಗಿರಿ ನಗರದ ವಿವಿಧ ಸಾರ್ವಜನಿಕ ಸ್ಥಳಗಳಿಗೆ ಇಂದು ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರು ಮೆಟ್ರೋ ನೇರಳೆ ಮಾರ್ಗದಲ್ಲಿ ಭಾನುವಾರ ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ. ದೀಪಾಂಜಲಿ ನಗರ ಮತ್ತು ಕೆಎಸ್ಆರ್ ಮೆಜೆಸ್ಟಿಕ್ ನಿಲ್ದಾಣಗಳ ನಡುವೆ 2 ಗಂಟೆಗಳ ಕಾಲ ಸಂಚಾರ ಸಂಪೂರ್ಣ ಸ್ಥಗಿತಗೊಳ್ಳಲಿದೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcin.co.in and take the first step toward the blue.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಕೆಳಗರೆ ನಿಮ್ಮ ಗಮನಕ್ಕೆ, ಈ ದಿನ ರಾತ್ರಿ 8:02 ವಂದೇ ಮಾತರಂ 150 ಸಂಭ್ರಮ, ಹಾಗೆಯೇ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ಎ.ಕೆ. ಶಂಕರ್, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್. ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ. ಬದಲಾದ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ನೀವು ಕೇಳ್ತೀರಾ ಅಂತ ಭಾವಿಸ್ತಾ ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಆಕಾಶ ಬುಟ್ಟಿ. ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಸಹಾಯಕ ಇಂಜಿನಿಯರ್ ಧರೆಪ್ಪ ಶೆಟ್ಟಪ್ಪ ಹಡಪದ್ ಅವರೊಂದಿಗೆ ಸಂದರ್ಶನ. ನಂತರ ಕಗ್ಗದ ಸಿರಿ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
3: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ,
4: ನನ್ನ ಹೆಸರು ಧರೆಪ್ಪ ಶೆಟ್ಟಪ್ಪ ಹಡಪದ್.
3: ಧರೆಪ್ಪ ಶೆಟ್ಟಪ್ಪ ಹಡಪದ್ ಅವರೇ, ತಾವು ಇಂಜಿನಿಯರಿಂಗ್ ವಿಭಾಗದಲ್ಲಿ ನಮ್ಮ ಆಕಾಶವಾಣಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದಿರಿ. ನಾವು ಎಷ್ಟೇ ಕಾರ್ಯಕ್ರಮವನ್ನು, ನಾವು ಎಷ್ಟೇ ಉತ್ತಮವಾದ ಕಾರ್ಯಕ್ರಮವನ್ನು ರೂಪಿಸಿ ನಾವು ಕೇಳುವರಿಗೆ ಅಲ್ಲಿ ತಲುಪಿಸಬೇಕಾದ್ರೆ ನಿಮ್ಮ ಇಂಜಿನಿಯರಿಂಗ್ ಒಂದು ವಿಭಾಗದ ಪ್ರಾಮುಖ್ಯತೆ ತುಂಬ ಇರುತ್ತೆ. ಸವಾಲುಗಳು ಎದುರಾಗಿದ್ದಾವ ನೋಡಿ, ಸರಿಯಾಗಿ ರೀಚ್ ಆಗಿಲ್ಲ, ನಮ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ನಮ್ಮ ಸೆಟ್ಗೆ ಸರಿಯಾಗಿ ಸಿಗ್ನಲ್ ಸಿಗ್ತಾ ಇಲ್ಲ ಅನ್ನೋದು ಕೇಳುಗರ ಒಂದು ದೂರಿತ್ತು. ಅದು ಕೂಡ ತಾವು ಯಾವ ಥರ ನಿರ್ವಹಣೆ ಮಾಡಿದಿರಿ, ನಿಮಗೂ ಅದು ಅನುಭವ ಆಗಿತ್ತಾ, ಹೇಗೆ ಅದನ್ನು ಸರಿಪಡಿಸಿದ್ರಿ?
4: ಬ್ರಾಡ್ಕಾಸ್ಟಿಂಗ್ ಈಸ್ ಮೇನ್ ಥಿಂಗ್ ಈಸ್ ಮಾಡ್ಯುಲೇಷನ್. ಮಾಡ್ಯುಲೇಷನ್ ಅಂದ್ರೆ ಟ್ರಾನ್ಸ್ಮಿಟರ್. ಟ್ರಾನ್ಸ್ಮಿಟರ್ ಈಸ್ ಡಿಪೆಂಡ್ ಆನ್ ಪವರ್. 10 kW ಇರ್ಬೋದು, 50 kW ಇರ್ಬೋದು, 100 kW ಇರ್ಬೋದು, ಡಿಪೆಂಡ್ ಆನ್ ಏರಿಯಾ. ಆಮ್ಯಾಗೆ ಅದಕ್ಕೆ ಕೆಲವೊಂದು ಸಿಗ್ನಲ್ಸ್ ಏನಾಗ್ತಿರುತ್ತೆ ಅವ್ರಿ, ಅಲ್ಲಿ ಮೀಡಿಯಮ್ದು ವೇವ್ ಪ್ರೊಪಗೇಷನ್ ಬೇರೆ, ಎಫ್ ಎಮ್ದು ವೇವ್ ಪ್ರೊಪಗೇಷನ್ ಬೇರೆ. ಶಾರ್ಟ್ ವೇವ್ ಆ್ಯಂಡ್ ಮೀಡಿಯಮ್ ಈಸ್ ಅಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಎಫ್ ಎಮ್ ಈಸ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್.
3: ಹೌದು,
4: ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ತರಂಗ ಕಿಂವ ನಾವು ವೇವ್ಸ್ ಇರ್ತೇವೆ, ಅವು ಟ್ರಾವೆಲ್ಸ್ ಡೈರೆಕ್ಟ್ ವೇವ್ಸ್.
3: ಅಂದರೆ
4: ಜಸ್ಟ್ ಲೈಕ್ ನಾವು ಯಾರು ನೋಡ್ತಿದ್ವಿ ದೃಷ್ಟಿಕೋನ, ಆ ಪ್ರಕಾರ ಅದು ಟ್ರಾವೆಲ್ಸ್ ಆಗ್ತದೆ,
3: ಕಣ್ಣಿನ ನೇರಕ್ಕೆ ಹೋಗ್ತವೆ.
4: ಬೇರೆ ಅದರ ಸಿಂದೇ ಅದಕ್ಕೆ ಅಂಟೆನ್ ಹಚ್ಚಬೇಕಾಗ್ತದೆ. ಮೀಡಿಯಮ್ ಯಾವ್ದು ಹೆಂಗದ ಈಗ ಮೀಡಿಯಮ್ ಯಾವುದು ಟ್ರಾನ್ಸ್ಮಿಟರ್ ಭೀ ಕಡಿಮೆ ಆಗಿವ, ಕ್ಲೋಸ್ ಇಟ್ಟದ ಮೀಡಿಯಮ್ ಟ್ರಾನ್ಸ್ಮಿಟರ್. ಅದೊಂದು ಕೆಲವೊಂದು ಏರಿಯಾದಾಗ ಅದ್ರ ಇಕ್ವಿಪ್ಮೆಂಟ್ ಸಿಗಲ್ಲ, ಇಫಿಷಿಯನ್ಸಿ ಇಲ್ಲ, ಎಲೆಕ್ಟ್ರಿಕಲ್ ಪವರ್ ಈಸ್ ಹೈ, ಕನ್ಸುಮ್ಷನ್ ಹೈ ಇರ್ತದೆ ಮೀಡಿಯಮ್ ಯಾಕೆ. ಅದಕ್ಕೆ ಈ ಎಲ್ಲ ಮ್ಯಾಕ್ಸಿಮಮ್ ಎಫ್ ಎಮ್ ದಾಗ ಕನ್ವರ್ಟ್ ಆಗ್ಲಕತ್ತ, ಡಿಜಿಟಲ್ ದಾಗ ಕನ್ವರ್ಟ್ ಆಗ್ಲಕ್ಕ.
3: ಸರ್, ಈಗ ಹೊಸದಾಗಿ ನ್ಯೂಸ್ ಆನ್ ಏರ್ ಆಪ್ ಇದು ಪಾಪ್ಯುಲರ್ ಆಗಿದೆ. ವಿದೇಶದಲ್ಲಿರುವಂತಹ ನಮ್ಮ ಕನ್ನಡಿಗರು ಅಥವಾ ನಮ್ಮ ಭಾರತದವರು ನಮ್ಮ ದೇಶದ ನಮ್ಮ ನಾಡಿನ ಕಾರ್ಯಕ್ರಮಗಳನ್ನ ಕೇಳ್ತಾ ಅಲ್ಲಿಂದ ಕೂಡ ನಮ್ಗೆ ಕರೆ ಮಾಡೋದು, ಮೆಸೇಜ್ ಮಾಡೋದು, ಅವರ ಕೋರಿಕೆ ರೆಸ್ಪಾನ್ಸ್ ಮಾಡೋದು, ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನ್ಯೂಸ್ ಆನ್ ಏರ್ ಆಪ್ ಮುಖಾಂತರ ಕಾರ್ಯಕ್ರಮಗಳನ್ನ ಕೇಳ್ತಾ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ತುಂಬಾ ಉತ್ತಮವಾದಂತಹ ಸಾಧನೆ ಇದು ತಾಂತ್ರಿಕ ವರ್ಗದಲ್ಲಿ.
4: ನ್ಯೂಸ್ ಆನ್ ಏರ್ ಏನು ಸ್ಟಾರ್ಟಿಂಗ್ ಶುರು ಐತಲ್ರಿ, ಅವೆಲ್ಲ ಸಾಫ್ಟ್ವೇರ್ ಬಾಸ್ ಅಂಡರ್ ಕಿಂವ ನಾವೆಲ್ಲ ನಾವೇ ಇನ್ಸ್ಟಾಲ್.

0: ಲಿಂಕ್ ಆಗಿರುತ್ತೆ,
1: ಸ್ಯಾಟಲೈಟ್ ಲಿಂಕ್.
0: ಈಗ ನೋಡಿ ಅದರಲ್ಲಿ ಸುಮಾರು 425 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳು ಒಂದೇ ಒಂದು ಆಪ್ ಅಲ್ಲಿ ಕೇಳಿಸಬಹುದು. ನಾವು ಯಾವ್ದು ನಾವು ಸೆಲೆಕ್ಟ್ ಮಾಡ್ತೀವೋ ಆ ಒಂದು ಕೇಂದ್ರದ ಕಾರ್ಯಕ್ರಮಗಳನ್ನ ನಾವು ಕೇಳಿಸಬಹುದು. ನೋಡಿ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಇದ್ರು ಅವರು ಕನ್ನಡ ಬೇಕಾ, ತೆಲುಗು ಬೇಕಾ, ಹಿಂದಿ ಬೇಕಾ, ಮರಾಠಿ ಬೇಕಾ, ಗುಜರಾತಿ ಬೇಕಾ, ಆಯಾ ಒಂದು ರಾಜ್ಯದ
1: ಲ್ಯಾಂಗ್ವೇಜ್
0: ಲ್ಯಾಂಗ್ವೇಜ್ನ ಅಥವಾ ಆ ಒಂದು ಕೇಂದ್ರದ ಪರ್ಟಿಕ್ಯುಲರ್ ಆಗಿ ಯಾವ ಕೇಂದ್ರದ ಕಾರ್ಯಕ್ರಮ ಕೇಳಬೇಕಂದ್ರೆ ಅದನ್ನು ಅವರು ಚೂಸ್ ಮಾಡಿದ್ರೆ ಆ ಕಾರ್ಯಕ್ರಮ ಪಟ್ಟ ಅಂತೇಳಿ ಅವ್ರು ಕೇಳಿಸುತ್ತೆ.
1: ಕೇಳಿಸಬಹುದು,
0: ತುಂಬಾ
1: ಹೈ ಟೆಕ್ನಾಲಜಿ.
0: ಹೌದು,
1: ಆಲ್ ಇಂಡಿಯಾ ರೇಡಿಯೋದಲ್ಲಿ ಏನಾಯ್ತರೆ ಪೈಲಾ ಲಿಮಿಟೇಷನ್ಸ್ ಟ್ರಾನ್ಸ್ಮಿಟರ್ ಥ್ರೋ ಸ್ಯಾಟಲೈಟ್ ನಾವು ಯಾಕೆ ಜಾಯ್ನ್ ಆಗಿದ್ದೀವೋ ಅಳೆಗೆ ರಿಸೀವಿಂಗ್ ಸೆಂಟರ್ ಅಂತಿದ್ರು. ರಿಸೀವಿಂಗ್ ಸೆಂಟರ್ನ ನಾವು ದಿಲ್ಲಿ ನ್ಯೂಸ್ ಮತ್ತು ನಾವು ಒಂದು ಸ್ಟೇಷನ್ ಅದು ಸಾಂಗ್ಲಿ ಎಕ್ಸಾಂಪಲ್, ನಾವು ದಿಲ್ಲಿ ನ್ಯೂಸ್ ಮತ್ತು ಮುಂಬೈ ನ್ಯೂಸ್ ಬೈ ಏರ್ ತೊಗೊಂಡು ನಾವು ಲೋಕಲ್ ಬ್ರಾಡ್ಕಾಸ್ಟ್ ಮಾಡ್ತಿದ್ದೀವಿ. ನಂತರ ಸ್ಯಾಟಲೈಟ್ ಅದು ಫಸ್ಟ್ ಟೈಮ್ 5-7 ಚಾನಲ್ ಆಯಿತು, ಆಮೇಲೆ 20 ಚಾನಲ್ ಅದು ಈಗ ವೈಡ್. ನಾವು ಈಗ ಸ್ಯಾಟಲೈಟ್ ಥ್ರೋ ಕಾಶ್ಮೀರ್ ಟು ಕನ್ಯಾಕುಮಾರಿ ಆಲ್ ಚಾನಲ್ಸ್ ರಿಸೀವ್ಡ್ ಅಪ್ರಾಕ್ಸಿಮೇಟ್ಲಿ 50-60 ಚಾನಲ್ಸ್ ಆಯಾ ರಾಜ್ಯದಲ್ಲಿ ಅವರು ಆಯಾ ಲ್ಯಾಂಗ್ವೇಜ್ ರಿಲೇ ಮಾಡುತ್ತಾರೆ ಆಸ್ ಪರ್ ಶೆಡ್ಯೂಲ್. ನಿಮಗೆ ಮರಾಠಿ ನ್ಯೂಸ್ ಬೇಕು, ಕನ್ನಡ ನ್ಯೂಸ್ ಬೇಕು, ತೆಲುಗು ನ್ಯೂಸ್ ಬೇಕು, ತಮಿಳ್ ನ್ಯೂಸ್ ಬೇಕು, ಡಿಪೆಂಡ್ ಆನ್ ಲ್ಯಾಂಗ್ವೇಜ್ ಆಯಾ ಸ್ಟೇಟ್ದಲ್ಲಿ ಅವರು ಸ್ಯಾಟಲೈಟ್ ಥ್ರೋ ರಿಸೀವ್ ಮಾಡ್ತಾರೆ. ಬಟ್ ಪ್ರಾಕ್ಟಿಕಲಿ ದೇ ಆರ್ ರಿಸೀವ್ಡ್ ಆಲ್ ಪ್ರೋಗ್ರಾಮ್ಸ್. ಕಾಶ್ಮೀರ್ ಟು ಕನ್ಯಾಕುಮಾರಿ ಯಾವ್ದು ಬಿ ಲ್ಯಾಂಗ್ವೇಜ್ ಕೇಳ್ಬಹುದು, ಬಟ್ ನಮ್ಗೆ ಲಿಮಿಟೇಷನ್ಸ್ ಬ್ರಾಡ್ಕಾಸ್ಟ್ ಮಾಡುವಂಗ ಅದು ಶೆಡ್ಯೂಲ್ದಾಗ ಇರಲ್ಲ. ಆಮ್ಯಾಗ ಅದು ಯಾವಾಗ ನೀವು ಲ್ಯಾಂಗ್ವೇಜ್ ಲೋಕಲ್ ಲ್ಯಾಂಗ್ವೇಜ್ ಅದ ಅಷ್ಟೇ ನೀವು ಬ್ರಾಡ್ಕಾಸ್ಟ್ ಮಾಡಬಹುದು, ಬಾಕಿ ನೀವು ಲಿಸ್ನಿಂಗ್ ಮಾಡಬಹುದು. ಸ್ಯಾಟಲೈಟ್ ಆಡಿಯೋ ಲಿಸ್ನಿಂಗ್ ಮಾಡೋದು. ಹಾ, ನಿಮ್ಗೆ ಎಕ್ಸಾಂಪಲ್ ಅಂದ್ರೆ ನಾವು ಕನ್ನಡ ನ್ಯೂಸ್ ನ ಸಾಂಗ್ಲಿ ಆಕಾಶವಾಣಿಗೆ ಅಲ್ಲಿ ಸೋಲಾಪುರ ಆಕಾಶವಾಣಿ ಥ್ರೋ ಸ್ಯಾಟಲೈಟ್ 1-10 ನಾ ನ್ಯೂಸ್ ಕೇಳ್ತಿದ್ದೆ. ಪಣ ಬ್ರಾಡ್ಕಾಸ್ಟ್ ಮಾಡ್ಲಿಕ್ಕೆ ಬರ್ತಿತ್ತಿಲ್ಲ, ನಮಗೆ ಪರ್ಮಿಷನ್ ಇರ್ತಿತ್ತಿಲ್ಲ ಕಿ ಕನ್ನಡ ಲ್ಯಾಂಗ್ವೇಜ್ ಬ್ರಾಡ್ಕಾಸ್ಟ್ ಮಾಡೋಕ್ಕಿಲ್ಲ. ಕನ್ನ ಥ್ರೂ ಔಟ್ ಸ್ಟೇಷನ್ ಈಸ್ ಮರಾಠಿ.
0: ತುಂಬ ಸಂತೋಷ ಸರ್, ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಸಾಕಷ್ಟು ಏನು ಏರುಪೇರುಗಳನ್ನು ಕಂಡಿದ್ದೀರಾ, ತುಂಬ ಕಷ್ಟಪಟ್ಟು ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಒಂದು ತಾಂತ್ರಿಕ ಸೇವೆಯನ್ನು ಕೊಟ್ಟಿದ್ದೀರಾ. ಈ ಸೇವೆ ನಿಮಗೆ ತುಂಬ ತೃಪ್ತಿ ಕೂಡ ಕೊಟ್ಟಿದೆ. ಅದೇ ರೀತಿ ನಿಮ್ಮ ಸಾಂಸಾರಿಕ ಜೀವನ ಕೂಡ ಉತ್ತಮ ಮಟ್ಟದಲ್ಲಿ ನೀವು ನಡೆಸ್ಕೊಂಡು ಬಂದಿದ್ದೀರಾ. ನಿಮ್ಮ ಒಂದು ವೃತ್ತಿ ಜೀವನ ತುಂಬ ಚೆನ್ನಾಗಿದೆ ಅಂತ ನಾವು ಭಾವಿಸ್ತೀವಿ. ಇನ್ನೂ ಉತ್ತಮವಾಗಿರಲಿ ಅಂತೇಳಿ ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುವ ಪರವಾಗಿ ಕೋರ್ತಾ ಇದ್ದೀವಿ. ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಾ ಮಹಾರಾಷ್ಟ್ರದಲ್ಲಿದ್ದು ಕನ್ನಡ ನಾ ಪ್ರೇಮಿ, ವಚನ ಪಾಠ ಅಂತಾರ ಬಸವೇಶ್ವರದ ಅಂಡರ್ ನಾವು ಭರ್ಪೂರ್ ಕಾರ್ಯಕ್ರಮಗಳು ಮಾಡಿದ್ದೇವೆ. ಇನ್ನೂ ಆದ್ರೂ ನಮ್ಮ ಫ್ರೆಂಡ್ ಸರ್ಕಲ್ ನಾವು ಕನ್ನಡ ಕಾರ್ಯಕ್ರಮ ಮಾಡ್ತೀವಿ, ಮರಾಠಿ ಬಿ ಮಾಡ್ತೀವಿ. ಹೆಚ್ಚಾನ್ ಹೆಚ್ಚು ಕನ್ನಡದಾಗ ನಮ್ಮದು ಯಾಳೆ ಕನ್ನಡದ ಆಳೆ ಕನ್ನಡದಾಗ ಗೊತ್ತು, ಯಾಳೆ ಮರಾಠಿ ಮರಾಠಿ ಗೊತ್ತು. ಬೋತ್ ಲ್ಯಾಂಗ್ವೇಜ್ ಆದ್ರೆ ಅವ್ರ ಇಂಡಿಯನ್ ಲ್ಯಾಂಗ್ವೇಜ್, ನಮ್ಗೆ ಎರಡೂ ಲ್ಯಾಂಗ್ವೇಜ್ಗಳು ಹಿಡಿಸ್ತವ. ನಾವು ಎಲ್ಲ ನಮ್ಮ ಇಂಡಿಯನ್ಸ್ ಆರ್ ಈಕ್ವಲ್. ಹೊಸ ಪೀಳಿ ವಿದ್ಯಾರ್ಥಿಗಳು ಅದರ ಅವ್ರು ಪ್ರಾಪರ್ ಗೈಡ್ಲೈನ್ ತೊಗೊಂಡು ಅವ್ರ ತಾಯಿ ತಂದೆಯರ ಸೇವಾ ಮಾಡೋದು, ಅವ್ರ ತಾಯಿ ತಂದೆಯರ ಗೈಡೆನ್ಸ್ ನಂತರ ಮುಂದೆ ಅವ್ರು ಕಲ್ಕೊಂಡು ಅವ್ರ ಜೀವನ ಸಾಧ್ಯ ಮಾಡಬೇಕಂತೇಳಿ ಎಲ್ಲರಿಗೆ ನಂದು ವಂದನೆಗಳು.
0: ಸಾಂಸಾರಿಕ ಒಂದು ಜವಾಬ್ದಾರಿಯಲ್ಲಿ ಹೇಗೆ ನಿಭಾಯಿಸಿದ್ರಿ ನೀವು ಕೆಲಸ ಜೊತೆಗೆ?
1: ಮನೆಯಲ್ಲೇ ಫಸ್ಟ್ ಮೆಂಬರ್, ನಾ ಎಲ್ಲದಕ್ಕಿಂತ
0: ಮೊದಲ ಮಗ,
1: ದೊಡ್ಡ ಮಗ. ನನ್ನ ಹಿಂದೆ 4 ಸಿಸ್ಟರ್, ಒಬ್ಬ ಬ್ರದರ್. 4 ಸಿಸ್ಟರ್ದೆಲ್ಲ ಪೂರ್ಣ ಲಗ್ನದ ಖರ್ಚು, ಸಣ್ಣವನಿಗೆ ಎಜುಕೇಷನ್ ಖರ್ಚು ಪೂರ್ಣ ಟೋಟಲಿ ಅಪ್ ಟು 8-10% ನಾನು ಒಬ್ಬರ ಮೇಲೆ ನಾನು ಪೇಮೆಂಟ್ ಮೇಲೆ ಅವರಿಗೆಲ್ಲ ಜೀವನ ಅವ್ರದ್ದು ಜಗಾಚಾರ. ಆಮೇಲೆ ನನಗೆ 93 ಫಸ್ಟ್ ಸನ್ ಜನ್ಮ ಆಯಿತು. 1 ಏಪ್ರಿಲ್ 1993. ನಂತರ 95 ಹುಡುಗಿ, ಬೋತ್ ಆರ್ ಎಜುಕೇಟೆಡ್.
0: ನಾನ್ ಮಾಡ್ತಿದ್ದಾರೆ ಸರ್ ಇವಾಗ.
1: ನಮ್ಮ ಸನ್ ಇಲ್ಲೇ ಎಚ್ ಎಸ್ ಆರ್ ಲೇಔಟ್ದಾಗ ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರ್ ಅದಾನ್ರಿ. ಡೆಪ್ಯೂಟಿ ಮ್ಯಾನೇಜರ್ ಅಂತೇಳಿ ಒಂದು ಜೀವ ಗ್ರೂಪ್ದಾಗ ಅವ್ನು ಜಾಯ್ನ್ ಆಗ್ಯನ. ನಮ್ಮ ಶಶಿ ಸಹ ಅವರು ನೇಟಿವ್ ಬೆಳಗಾವ, ವಿಜಯಲಕ್ಷ್ಮಿ ಕಟ್ಟಿಮನಿ ಅಂತ. ಬಿ ಇಲೆಕ್ಟ್ರಾನಿಕ್ಸ್ ಆಗಿ ಆಕಿ ಸಾಫ್ಟ್ವೇರ್ದಾಗ ಅದಾಳ, ಇವ ಎಂಬೆಡೆಡ್ದಾಗ. ಬೋತ್ ಆರ್ ಇಬ್ರು ಬಿ ಇಲೆಕ್ಟ್ರಾನಿಕ್ಸ್ ಎಜುಕೇಟೆಡ್ ಆಯಿತು. ನಮ್ಮ ಹುಡುಗ ಕೊಲ್ಲಾಪುರದಲ್ಲಿ ಮುಗಿಸಿದ್ದ, ಡಿ ವ ಪಾಟೀಲ್ ಇಂಜಿನಿಯರಿಂಗ್ ಕಾಲೇಜ್ ಕೊಲ್ಲಾಪುರ್. ನಮ್ಮ ಶಶಿಯವ್ರದ್ದು ಗೊಕ್ಟೆ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಬೆಳಗಾಂ. ಅವ್ರು ಅಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಈಗ ಸದ್ಯ ಇಲ್ಲಿ ಬಂದು 4-5 ವರ್ಷ ಆಯಿತು. ಇಲ್ಲಿ ಎಚ್ ಎಸ್ ಆರ್ ಲೇಔಟ್ ಅದಾಗ ಇರ್ಲಿಕ್ಕಾದ್ರೆ ನಾ ಸಹಜ್ ಬಂದಿದ್ದ ನಮ್ಮ ನಿಮ್ದು ವಿಸಿಟ್ ಆಯ್ತು.
0: ಈಗ ಮಗ ಸೊಸೆ ಕೂಡ ನಿಮ್ ತರ ಅವರು ಇಂಜಿನಿಯರಿಂಗ್ ಲೈನಲ್ಲೇ ಬಂದರು.
1: ಎಸ್ ಎಸ್
0: ಮಗಳು ಸರ್ ಅವರು ಕೂಡ ಇಂಜಿನಿಯರ್.
1: ಮಗಳು ಆಲ್ಸೋ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ಇಂಜಿನಿಯರ್. ಹಿಂಜೇವಾಡಿಗೆ ಅವರು ಕಂಪನಿದಾಗ ಜಾಯ್ನ್ ಆಗ್ಯಾರ. ನಮ್ಮ ಹಳೆಯವರಾದ್ರ ಸುದ್ದಕ್ಕೆ ಶಿವಾನಂದ್ ಪಟ್ಟ

0: ಅವರು ಅಲ್ಲೇ ಪುಣೆಗೆ ಜಾಯ್ನ್ ಆಗಿದ್ರು. ಇಬ್ರು ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಐತ್ರಿ ಲಗ್ನ ಆಗಿ, ಡಿಸೆಂಬರ್ದಾಗ ಲಗ್ನ ಆಯ್ತು 25.
1: ಎಲ್ಲ ವೆಲ್ ಸೆಟ್ಲ್ಡ್,
0: ಎಲ್ಲ ವೆಲ್ ಸೆಟಲ್ಡ್,
1: ತುಂಬಾ ಸಂತೋಷ
0: ಅಲ್ಲ ಜೀವನದಲ್ಲಿ ಹ್ಯಾಪಿ. ನಮ್ಮಲ್ಲಿ ಬಸವಲಿಂಗ ಸ್ವಾಮಿ ಅಂತ ತುಪ್ಪದ ಮಟ್ಟದ, ನಾ ಸಣ್ಣವ್ರ ಹಿಡಿದು ಅಲ್ಲಿ ಅಪ್ಪವ್ರ ಜೋಡಿ ನಾ ಒಂದರ ಇದು ಮಾಡ್ತಿದ್ದೆ, ತಾಲೀಮ್ ಮಾಡೋದು ಇದು ಮಾಡೋದು, ಅವ್ರದ್ದು ಸೇವಾ ಮಾಡ್ತಿದ್ದೆ. ಅಲ್ಲಿದ್ದು ಸೇವಾ ಮಾಡ್ತಾ ಮಾಡ್ತಾ ನಮ್ಮ ಬಿಫೋರ್ ಆಕಾಶವಾಣಿ ಪುಣೆದಾಗ ಇಂಜಿನಿಯರಿಂಗ್ ಕಾಲೇಜ್ದಾಗ ಇನ್ಸ್ಟ್ರಕ್ಟರ್ ಇದ್ದಾರೆ. ಅವರು ಅಪ್ಪವರು ಆಶೀರ್ವಾದ ತೊಗೊಂಡು ನಾ ಪುಣೆಗೆ ಜಾಯ್ನ್ ಆದ. ಅವ್ರದ್ದೊಂದು ನನ್ನ ಬಲ್ಲಿ ಫೋಟೋ ಇತ್ತು, ಒಂದು ಸೆಪ್ರೇಟ್ ರೂಮ್ದಾಗ ಇರ್ತಿದ್ರಿ. ಯಾವ ಸಂಗ್ಲಿ ಆಕಾಶವಾಣಿ ಬಂತು, ನಾ ಗುರುಗಳಿಗೆ ಬೇಡಿಕೆ ಇಡ್ತಿದ್ದೆ, ಇದು ನನ್ನ ಆಕಾಶವಾಣಿದು ಆರ್ಡರ್ ಬರಲಿ, ನನಗೆ ಆಕಾಶವಾಣಿ ನೌಕರಿ ಸಿಗಲಿ, ಇದು ಇಚ್ಛೆ ಮಾಡ್ತಿದ್ದೆ. ಒಂದು ದಿನ ಅದ್ಭುತ ನನ್ನ ಕನಸಿನಲ್ಲಿ ನಾ ಮಠಕ್ಕೆ ಹೋಗಿದ್ದೆ, ಆ ಸ್ವಾಪವ್ರ ಬಳಿ ದರ್ಶನ ಮಾಡಿದೆ. ಮತ್ತೆ ನನಗೆ ಆಕಾಶವಾಣಿದು ಆರ್ಡರ್ ಸಿಗಲಿ ಅಂತ ನನ್ನಟಿಗೆ ನೆಳ ಲಿಫಾಫ ನನ್ನ ಕೈದಾಗ ಕೊಟ್ಟರು ಅವರ ಗುರುಗಳು. ನಾ ಆಯುಷ್ಯದಾಗ ಎಂದು ಮರೆಯಲಾರದ ಪ್ರಸಂಗ.
1: ನೋಡಿ, ಆ ಒಂದು ಆಶೀರ್ವಾದದಿಂದಲೇ ನೀವು ಆಕಾಶವಾಣಿ ಸೇವೆಗೆ
0: ಬಂದಿದ್ದೆ. ಬಸವಲಿಂಗ ಸ್ವಾಮಿ ಅವರು, ಜಗದ್ಗುರು ಬಸವಲಿಂಗ ಸ್ವಾಮಿ, ತುಪ್ಪಿನಪಟ್ಟಣ ನಾಗಣಸೂರು, ದಸರಾ ನಂತರ ಅವರು ಪುಣ್ಯತಿಥಿ ಆತದ ವಿಜೃಂಭಣೆಯಿಂದ ಮಾಡ್ತಾರೆ ಎಲ್ಲರು. 15,000 ಮುತ್ತೈತರ ಊಟ, ಜಂಗಮರ ಗಣರಾಜನ ನಡೀತದೆ, ಮತ್ತು ಸ್ವಾಮಿಕ ವಿವಾಹ, ಹಿಂಗೆಲ್ಲ ಕಾರ್ಯಕ್ರಮ ಇಟ್ಟು ವಿಜೃಂಭಣೆ ಆಯ್ತು. ಆ ಕಾರ್ಯಕ್ರಮದಾಗ ಸೇವಾ ಮಾಡ್ತೇವ್ರಿ.
1: ನೀವು ಇಂಜಿನಿಯರ್ ಆಗಿ ಮಕ್ಕಳು ಕೂಡ ಇಂಜಿನಿಯರಿಂಗ್ ಏನೇ ಓದಿಸಿದ್ರಲ್ಲ, ಏನಾದ್ರ ಉದ್ದೇಶ ಏನಾಗಿ?
0: ಅವ್ರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಅವ್ರ ಇಂಟ್ರೆಸ್ಟ್ಲೇ ಇಲೆಕ್ಟ್ರಾನಿಕ್ಸ್ ಪಿಕಪ್ ಮಾಡ್ಕೊಂಡ್ರು.
1: ಓಕೆ, ಈಗ ಅಂದ್ರೆ ನಿಮ್ಗಿಂತ ಹೆಚ್ಚಾಗಿ ಅವ್ರಿಗೆ ಹೆಚ್ಚಾಯ್ತು. ಸರಿ ಬಿಡಿ, ಈಗ ಮಕ್ಕಳು ಯಾವ ಕೋರ್ಸ್ ಅನ್ನ ಇಷ್ಟ ಪಡ್ತಾರೋ ಅದೇ ಕೋರ್ಸ್
0: ಓದಿಸ್ತಾರೆ.
1: ಉತ್ತಮ ಅನ್ನೋದು, ನಾಳೆ ದಿನ ಅವ್ರು ಸರಿಯಾಗಿ ಓದಿಲ್ಲ ಅಂದ್ರೆ ನಾನು ಇಷ್ಟ ಇರ್ಲಿಲ್ಲ ನೀವು
0: ಕಳ್ಸಿದ್ರೆ
1: ನಮ್ಗೆ ಅದ್ ಹಿಂಗಾಯ್ತು ಹಂಗಾಯ್ತು ಅಂತೇಳಿ ನಮ್ಮ ಮೇಲೆ ಅವ್ರು ದೂರ್ತಾರೆ. ಅದಕ್ಕಾಗಿ ಯಾವ ಮಕ್ಕಳಿಗೆ ಯಾವ ಕೋರ್ಸ್ ಇಂಟ್ರೆಸ್ಟ್ ಇರುತ್ತೋ ಅದನ್ನ ನಾವು ಓದ್ಸಕ್ಕೆ ಬಿಟ್ರೆ
0: ಅವರು ಸಕ್ಸೆಸಿವ್ ಆಗ್ಬಹುದು ಜೀವನದಲ್ಲಿ. ಸಕ್ಸೆಸ್ ನಮ್ದು ಹಂಗ ಹುಡುಗರು ಇಬ್ರು ಹಂಗೆ ಇದ್ರು, ನಮ್ ಒಂದು ಹುಡುಗ ಒಂದು ಹುಡುಗಿ. ನಾ ಮನೆಯಲ್ಲಿ ಅವ್ರು ಸಣ್ಣವರಿದ್ದಾರೆ ಟಿವಿ ರೇಡಿಯೋ ಎಲ್ಲ ದುರಸ್ತಿ ಮಾಡಿ ನಾ ಫ್ರೆಂಡ್ ಸರ್ಕಲ್ ದಾಗ ಕುಡಿತಿದ್ದ, ನಮ್ಮ ಮನೆ ತಂದು ಕುಡಿತಿರು, ನಾ ಅದು ರಿಪೇರಿ ಮಾಡಿ ಕಳಿಸ್ತಿದ್ದ. ಅದು ಒಂದ್ಯಾರ ನೋಡ್ಕೋತ ನೋಡ್ಕೋತ ನಮ್ಮ ದೊಡ್ಡ ಹುಡುಗ ಒಂದ್ಯಾರ ಇಲೆಕ್ಟ್ರಾನಿಕ್ಸ್ ಅವನಿಗೆ ಬಿ ಒಂದ್ಯಾರ ಇಂಟ್ರೆಸ್ಟ್ ಬರ್ಲಾಗತ್ತು.
1: ಒಬ್ಬರಿಗೊಬ್ರು ಸಹಾಯ ಆಯ್ತು,
0: ಸಹಾಯ ಆಯ್ತು. ಅವನೊಂದು ಇಚ್ಛೆ ಇತ್ತು, ನಾ ಎಲೆಕ್ಟ್ರಾನಿಕ್ಸ್ ನೇ ಎಜುಕೇಶನ್ ಮಾಡ್ತೀನಿ, ಮತ್ತೆ ಹುಡುಗಿಯದು ಮಾಡ್ಬೇಕಂದ್ರೆ ಅವರು ಬಿ ಎಸ್ ಸಿ ಕಂಪ್ಯೂಟರ್ ಮುಗಿಸ್ಕೊಂಡು ಕಂಪ್ಯೂಟರ್ ಫೀಲ್ಡ್ ದಾಗ ಅವರು ಎಲ್ಲ ಜಾಯ್ನ್ ಆಗ್ಯಾರ.
1: ಸರ್, ನಿಮ್ ತರ ಅವರು ಕೂಡ ಆಕಾಶವಾಣಿಯ ಒಂದು ಸೇವೆಗೆ ಯಾಕೆ ಸರ್ ಅವ್ರು ಸೇರ್ಲಿಲ್ಲ, ಏನು ಅವಕಾಶ ಬರ್ಲಿಲ್ವಾ ಅಥವಾ ಅವ್ರಿಗೆ ಆಸಕ್ತಿ ಇರ್ಲಿಲ್ವಾ?
0: ಆಮೇಲೆ ಏನಾಯ್ತಾರೆ, ಅವ್ರದ್ದು ಹೈಯರ್ ಎಜುಕೇಶನ್ ಜಾಸ್ತಿ ಪ್ರಿಪರೇಷನ್ ಕೊಟ್ಟರು.
1: ಹೌದು,
0: ಬಿ ಎಮ್ ಎಸ್ ಸಿ, ನಮ್ಮ ಹುಡುಗಿ ಬಿ ಎಮ್ ಎಸ್ ಸಿ ಎಲೆಕ್ಟ್ರಾನಿಕ್ಸ್ ಆಯ್ತು, ಅವ್ರು ಸಾಫ್ಟ್ವೇರ್ದಾಗ ಹೋದ್ರು. ನಾವೆಲ್ಲ ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ ರಿಪೇರಿ ಭಾಳ ಮಾಡ್ತಿದ್ದೆವು ಆಕಾಶವಾಣಿಯಲ್ಲಿ. ಇದು ಅಲ್ಲಿ ಸ್ಟುಡಿಯೋ ಇಕ್ವಿಪ್ಮೆಂಟ್, ಟ್ರಾನ್ಸ್ಮಿಟರ್ ಇಕ್ವಿಪ್ಮೆಂಟ್, 24 hours ನಾವು ಭಯಂಕರ ಮಾಡಿದೇವ್ರಿ. ಪ್ರಾಕ್ಟಿಕಲ್ ಫೀಲ್ಡ್ ನಮ್ದು ಜಬರ್ದಸ್ತ್, ಎಲ್ಲ ಇಕ್ವಿಪ್ಮೆಂಟ್ ಡಿಸ್ಟ್ರಾಕ್ಷನ್, ನಾಯ್ಸ್ ಲೆವೆಲ್, ಆಡಿಯೋ ಇಕ್ವಿಪ್ಮೆಂಟ್ ಮೆಜರ್ಮೆಂಟ್ ಅಂತ ಇರ್ತದ. ವರ್ಷಿಗೊಮ್ಮೆ ಆತದ ಜುಲೈದಾಗ ಆಲ್ ಇಕ್ವಿಪ್ಮೆಂಟ್ ಸ್ಟುಡಿಯೋದೊಂದು ಕನ್ಸೋಲ್ ಅಲ್ಲಿ ಇವ್ನಿ ಅಂಪ್ಲಿಫೈಯರ್ ಅಲ್ಲಿ, ಅದು ದಿಸ್ ಈಸ್ ಕಪೇಬಲ್ ಟು ಬ್ರಾಡ್ಕಾಸ್ಟ್. ಮುಂಜೆ ಬ್ರಾಡ್ಕಾಸ್ಟ್ ಚೈನ್ಗೆ ಇದು ಅಂಪ್ಲಿಫೈಯರ್ ಬ್ರಾಡ್ಕಾಸ್ಟ್ ಕಪೇಬಲ್ ಇದೇನಿಲ್ಲ. ಪರ್ ಇಯರ್ ನಮ್ಮದು ಅದು ಶೆಡ್ಯೂಲ್ ಇರ್ತದೆ. ಆಲ್ ಇಕ್ವಿಪ್ಮೆಂಟ್ ಅದರದ್ದು ಡಿಸ್ಟಾರ್ಷನ್, ನಾಯ್ಸ್ ಲೆವೆಲ್, ಫ್ರೀಕ್ವೆನ್ಸಿ ರಿಸ್ಪಾನ್ಸ್ ಅಂತ ಹೇಳ್ತದೆ. ಅದು ಯಾವುದು ಔಟ್ ಇರ್ತದೆ ಅದು ಬಾಜುಕ್ಕೆ ತೆಗೆದು ರಿಪೇರಿ ಆರ್ ಸ್ಕ್ರಾಪ್. ಹಿಂಗ ಅದು ಸಿಸ್ಟಮ್ ಅದ. ದೇವರ ಕೃಪೆ, ತಾಯಿ ತಂದೆಯರ ಆಶೀರ್ವಾದ, ಗುರು ಹಿರಿಯರ ಪುಣ್ಯದಿಂದ ನಾ ಆಕಾಶವಾಣಿ ಬಂದು ನಾ ಇಷ್ಟು ಕೆಲಸ ಮಾಡಿದ. ನಾ ಐ ಆಮ್ ಹ್ಯಾಪಿ,
1: ತೃಪ್ತಿಯಾಗಿದೆ
0: ವಿನ್ ದ ಲೈಫ್. ನಾನು ನನ್ನ ಜೀವನ ವ್ಯವಸ್ಥಿತವಾಗಿ ಗೆದ್ದಿದ್ದೇನೆ ಅಲ್ಲಕ್ಕೆ ಸಂದೇಹ ಇಲ್ಲ.
1: ಸಂತೋಷವಾಗಿ
0: ಇದ್ದೇನೆ,
1: ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಸೇವೆಯ ಒಂದು ಅನುಭವಗಳನ್ನು ಹಂಚಿಕೊಂಡ್ರಿ, ನಮ್ಮ ನಿಲಯದ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ತೆ.
0: ಥ್ಯಾಂಕ್ ಯು ಸರ್. ನನ್ನ ಲೈಫಲ್ಲಿ ಒಂದು ಎರಡು ಸಂಗತಿಯಲ್ಲಿ ವೆರಿ ಹ್ಯಾಪಿ ಇನ್ ಮೈ ಲೈಫ್.
1: ಹೇಳಿ.
0: ಫಸ್ಟ್, ನನ್ನ ಕೈಯಿಂದ ಆಕಾಶವಾಣಿ ತಯಾರಾಯ್ತು, ಬೀಡ್ ಆಕಾಶವಾಣಿ.
1: ತುಂಬಾ ಸಂತೋಷ.
0: ಸಂತೋಷ ಅಂದ್ರೆ ಏನು, ಯಾರ ನಾವು ಚಾಲೂ ಮಾಡಿ ರೇಡಿಯೋದಾಗ ಆವಾಜ್ ಕೇಳಿತು, ಈಸ್ ಐ ಆಮ್ ಏರೋಪ್ಲೇನ್. ನಾ ಜಮೀನದಲ್ಲಿ ಇದ್ದಿತ್ತಿಲ್ಲ,
1: ನೆಲದ ಮೇಲೆ
0: ಇದ್ದಿತ್ತಿಲ್ಲ. ನಾ ಏನೋ ಒಂದು ನಾ ಮಾಡಿದ ಆಕಾಶವಾಣಿ ನಾ ಕೇಳ್ಬಹುದು, ಬಟ್ ಸೆಕೆಂಡ್ ಥರ್ಡ್ ನಾ ಮಾಡಿದ ಆಟ ನನಗೆ ಇಂಟ್ರೆಸ್ಟ್ ಇದ್ದಿತ್ತಿಲ್ಲ. ಕೆಲಸ ಇಸ್ ಬಿಗ್ ಟೈಪ್ ಆಫ್ ವರ್ಕಿಂಗ್ ಮಾಡಿದೇವು. ವರ್ಕಿಂಗ್ ಇನ್ಸ್ಟಾಲೇಷನ್ ವರ್ಕ್ ಆಫ್ ಆಲ್ ಇಂಡಿಯಾ ರೇಡಿಯೋ.
1: ಮೊದಲು
0: ಏನ್ ಮಾಡಿದೇವು ಅದು ಬಹಳ ಸಂತೋಷ,
1: ತುಂಬಾ ಖುಷಿ ಕೊಟ್ಟಿದೆ,
0: ಏಕದಮ್ ಭರ್ಪೂರ್ ಖುಷಿ ಕೊಟ್ಟಿದೆ. ನಾ ಜೀವನದಾಗ ನಾ ಏನಾರು ಸಕ್ಸಸ್ ಮಾಡಿದೆ ಒಂದು ಏನ್ ಆನಂದ ಅದ, ನನ್ನ ಕೈಯಿಂದ ಆಕರ್ಷಣೆ ತಯಾರಾಯ್ತು. ಇದೊಂದು
1: ಒಂದು ಕೇಂದ್ರ ಸ್ಥಾಪನೆ
0: ಆಯ್ತು. ಇದೊಂದು ನನ್ನ ಲೈಫ್ದಾಗ
1: ಒಂದು
0: ಹೆಮ್ಮೆಯ ವಿಷಯ.
1: ತುಂಬಾ ಸಂತೋಷ ಸರ್, ನಿಮ್ಮ ಸಂತೋಷ ಹೀಗೆ ಇರಲಿ. ನೀವು ಇನ್ನು ಸುಮಾರು ವರ್ಷಗಳ ಕಾಲ ಸಂತೋಷವಾಗಿ ಖುಷಿಯಾಗಿರ್ರಿ. ನಮ್ಮ ಆಕಾಶವಾಣಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದೀರ. ನಿಮ್ಮ ತರ ಇನ್ನೂ ಹಲವಾರು ಇಂಜಿನಿಯರ್ಗಳು ನಮ್ಮ ಆಕಾಶವಾಣಿಗೆ ಸೇರ್ತಾ ಇದ್ದಾರೆ, ಸೇರಿದ್ದಾರೆ. ನಿಮ್ಮ ಒಂದು ಹಾದಿಯಲ್ಲೇ ಅವರು ಬರ್ತಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನೀವು ಉತ್ತಮವಾದಂತಹ ಒಂದು ಮಾರ್ಗದರ್ಶನವನ್ನು ನೀಡಿದ್ದೀರಾ, ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದ.
0: ಥ್ಯಾಂಕ್ ಯು ಸರ್.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬಿತ್ತ ಮಳೆಗಳ ಓಲು ಯತ್ನ ದೈವಿಕ ನಮಗೆ, ಯುಕ್ತದೊಳಗೆರಡು ಮನುವಾಗೆ ಬೆಳೆ ಹುಲುಸು. ಬಿತ್ತ ಮಳೆಗಳ ಓಲು ಯತ್ನ ದೈವಿಕ ನಮಗೆ, ಯುಕ್ತದೊಳಗೆರಡು ಮನುವಾಗೆ ಬೆಳೆ ಹುಲುಸು. ಯತ್ನ ಬಿಟ್ಟರೆ ಲೋಪ ದೈವತಾಂ ಬಿಡೆತಾಪ, ಗೊತ್ತಿಲ್ಲ ಫಲದ ಬಗೆ ಮಂಕುತಿಮ್ಮ. ಯತ್ನ ಬಿಟ್ಟರೆ ಲೋಪ ದೈವತಾಂ ಬಿಡೆತಾಪ, ಗೊತ್ತಿಲ್ಲ ಫಲದ ಬಗೆ ಮಂಕುತಿಮ್ಮ.

ಬೀಜ ಬಿತ್ತುವುದರೊಡನೆ ಸಕಾಲಕ್ಕೆ ಮಳೆ ಸುರಿದರೆ ಬೆಳೆ ಹುಲುಸಾಗಿ ಬರುತ್ತದೆ. ಪ್ರಯತ್ನವನ್ನು ಮಾಡದಿದ್ದರೆ ತಪ್ಪಾಗುತ್ತದೆ, ಅದೃಷ್ಟ ಕೈ ಹಿಡಿಯದಿದ್ದರೆ ಕಷ್ಟ ಉಂಟಾಗುತ್ತದೆ. ಹೀಗಾಗಿ ಫಲ ಹೇಗಿರುತ್ತದೆಂದು ಮೊದಲೇ ತಿಳಿಯುವುದು ಅಸಾಧ್ಯ. ಮತ್ತೆ ಈ ಜೀವನದ ಸಾರ್ಥಕ್ಯ ವೈಫಲ್ಯಗಳನ್ನು ಕುರಿತ ಒಂದು ರೀತಿಯ ಜಿಜ್ಞಾಸೆ ಈ ಪದ್ಯದಲ್ಲಿದೆ. ಬೀಜ ಬಿತ್ತಬೇಕಾದದ್ದು ರೈತನ ಕರ್ತವ್ಯ. ಅದಕ್ಕೆ ಗೊಬ್ಬರ ಹಾಕೋ ಕೆಲಸವೂ ಅವನು ಮಾಡಬಹುದು, ಯಾಕೆಂದರೆ ಅದನ್ನು ತಾನೇ ಒದಗಿಸಬಲ್ಲ. ಆದರೆ ಹಿಂದಿನ ಕಾಲದ ರೈತರ ಹಾಗೆ ಮಳೆಯನ್ನೇ ನಂಬಿಕೊಂಡಿದ್ದಾಗ ಸಕಾಲಕ್ಕೆ ಮಳೆ ಸುರಿಯದೇ ಇದ್ದರೆ ಅವನ ಬೆಳೆ ಹಾಳಾಗಬಹುದು. ಆದರೆ ಮಳೆ ಸುರಿಯದೇ ಇರಬಹುದು ಅನ್ನೋ ನಿರಾಶೆಯಿಂದ ಮಾಡುವ ಕೆಲಸವನ್ನು ಮಾತ್ರ ಅವನು ಮಾಡದೇ ಹೋಗಬಾರದು. ಫಲವನ್ನು ಅವನು ನಿರೀಕ್ಷಿಸಬಾರದು ನಿಜ, ಆದರೆ ಆ ಫಲಕ್ಕೆ ಕಾರಣವಾಗಿರುವ ಬೀಜವನ್ನು ಬಿತ್ತುವ ಕೆಲಸದಿಂದ ತಾನು ದೂರ ಸರಿಯುವ ಹಾಗಿಲ್ಲ. ಒಂದು ರೀತಿಯಲ್ಲಿ ಇದು ಹಿಂದೆ ಬಂದಿರುವಂತಹ ಪದ್ಯಗಳ ಹಾಗೆಯೇ ಈ ವಿಧಿಯನ್ನು ಕುರಿತು ಹೇಳ್ತಾ ಇರೋ ಮಾತು. ಅದೃಷ್ಟ ಅನ್ನೋದೊಂದು ಇದೆ. ಅದೃಷ್ಟ ಅಂದರೆ ಅದೇ ಅರ್ಥ, ಕಾಣಿಸದೇ ಇರೋದು. ನಾವು ಕಂಡದ್ದನ್ನು ಹೀಗೆ ಅಂತ ಊಹೆ ಮಾಡಿದ್ದನ್ನು ನೋಡ್ತಕ್ಕಂಥದ್ದು ದೃಷ್ಟ ಫಲವಾದರೆ, ನಮಗೆ ಗೊತ್ತಿಲ್ಲದೆ ಇರುವಂತಹ ನಾವು ಕಾಣಲಾರದ್ದನ್ನು ಅದೃಷ್ಟ ಅಂತ ಕರೀತಾರೆ. ಹೀಗಾಗಿ ಈ ಅದೃಷ್ಟವನ್ನು ನಾವು ತಿಳಿಯೋದಕ್ಕೆ ಸಾಧ್ಯ ಇಲ್ಲ.

ಕಳ್ಳತನವೆಂದಂಜಿ ಬಿಟ್ಟೋಡುವನು, ಬಿದಿಯ ಬಾಯಿಗೆ ಕವಳವಾಗದುಳಿಯುವನೆ. ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ಬಿದಿಯ ಬಾಯಿಗೆ ಕವಳವಾಗದುಳಿಯುವನೆ.

ತಾಗಿಸುತ ಮತಿಗದೆಯ ಪಿಡಿದು ನೀನೆದುರು ನಿಲೆ ಬಿದಿಯೊಲಿವ ಮಂಕೋತಿಮ್ಮ. ಎದೆಯ ನುಕ್ಕಾಗಿಸುತ ಮತಿಗದೆಯ ಪಿಡಿದು ನೀನೆದುರು ನಿಲೆ ಬಿದಿಯೊಲಿವ ಮಂಕೋತಿಮ್ಮ.

0: ಬದುಕು ಯುದ್ಧವೆಂದು ಬಗೆದು ಹೆದರಿ ಓಡಿ ಹೋಗುವನು ವಿಧಿಯ ಕೈಗೆ ಸಿಕ್ಕದಿದ್ದಾನೆಯೇ? ಎದೆಯನ್ನು ಗಟ್ಟಿಯಾಗಿಸಿಕೊಂಡು ವಿವೇಕವನ್ನು ನಂಬಿ ಧೈರ್ಯದಿಂದ ಬದುಕನ್ನು ಎದುರಿಸಿದರೆ ವಿಧಿಯೂ ನೆರವೇಗೆ ಬರುತ್ತದೆ. ಬದುಕು ಯುದ್ಧ ಅಂತ ಭಾವಿಸಿ ಓಡಿ ಹೋಗಬಾರದು. ಯುದ್ಧ ಅಂದರೆ ಸೋಲು ಗೆಲುವುಗಳನ್ನು ಮಾತ್ರ ಅವಲಂಬಿಸುವ ಅಥವಾ ಸೋಲು ಗೆಲುವುಗಳಿಗೆ ಮಾತ್ರ ಬೆಲೆ ಕೊಡತಕ್ಕಂತಹ ಒಂದು ಪ್ರಯತ್ನ, ಪ್ರಕ್ರಿಯೆ. ಬದುಕು ಅಂತಹದಲ್ಲ. ಯಾಕೆಂದರೆ ಕವಿ ಹೇಳ್ತಾನೆ, ನಾವು ಬೇರೆ ಏನನ್ನಾದರೂ ನಿವಾರಿಸಿಕೊಂಡು ಹೋಗಬಹುದು, ಯಾವುದರಿಂದಲಾದ ಬೇಕಾದರೂ ಪಾರಾಗಬಹುದು, ಆದರೆ ವಿಧಿಯಿಂದ ಪಾರಾಗುವುದಕ್ಕೆ ಸಾಧ್ಯ ಇಲ್ಲ. ಆದರೆ ವಿಧಿ ಅಂದರೆ ಏನು? ನಮ್ಮ ಮೇಲೆ ರೊಚ್ಚು ತೀರಿಸಿಕೊಳ್ಳೋದಕ್ಕೋಸ್ಕರವೇ, ನಮಗೆ ಶಿಕ್ಷೆ ಕೊಡೋದಕ್ಕೋಸ್ಕರವೇ, ನಾವು ಮಾಡಿರೋದು ಸರಿಯಾವುದು ತಪ್ಪ್ಯಾವುದು ಅಂತ ನಿರ್ಧಾರ ಮಾಡಿ ಅದಕ್ಕೆ ಅನುಗುಣವಾದ ಫಲವನ್ನು ಕೊಡುವಂತಹ ತೀರ್ಪುಗಾರನ ಆಗಿರುವ ವಿಧಿ ಅಂದು ಒಂದು ಇದೆಯೇ? ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವು ವಿಧಿ ಅಂದರೆ ಏನು ಅಂದರೆ, ಪ್ರಾಯಶಃ ನಮ್ಮನ್ನು ಮೀರಿದ ಬಹಳ ಸಂಕೀರ್ಣವಾದ ಈ ಪ್ರಕೃತಿಯ ಯಾವುದೋ ಶಕ್ತಿ ಸಾಮರ್ಥ್ಯ, ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಅನ್ನೋದು ಇಲ್ಲಿ ಮುಖ್ಯ. ನಾವು ಮಾಡುವ ಪ್ರಯತ್ನವನ್ನು ಮಾಡಬೇಕು, ಆದರೆ ಫಲದ ಬಗ್ಗೆ ಸ್ಥೈರ್ಯವನ್ನು ವಹಿಸ್ಕೋಬೇಕು. ವಿವೇಕ ಅನ್ನೋದು ಇದ್ರೆ ಆ ವಿವೇಕದಿಂದ ನಾವು ಸರಿಯಾದ ಕೆಲಸವನ್ನೇ ಮಾಡ್ತೀವಿ. ಎಷ್ಟೋ ಸಲ ನಮಗೆ ಅಳುಕು ಉಂಟಾಗೋದು ಯಾತಕ್ಕೆ ಅಂದರೆ, ನಾವು ಮಾಡಿದ ಕೆಲಸ ಸರಿಯೋ ತಪ್ಪೋ ಅನ್ನುವ ಗೊಂದಲ ನಮ್ಮಲ್ಲೇ ಉಂಟಾದಾಗ. ಆದರೆ ವಿವೇಚನೆಯಿಂದ ಕೂಡಿ ನಾನು ಸರಿಯಾದದ್ದನ್ನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅಂತಹವನು ಧೈರ್ಯದಿಂದ ಬದುಕಬೇಕು. ಪ್ರಾಯಶಃ ಮನುಷ್ಯನ ಈ ಆತ್ಮವಿಶ್ವಾಸಕ್ಕೆ, ಈ ಧೈರ್ಯಕ್ಕೆ ವಿಧಿ ಕೂಡ ನೆರವು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿವೇಕ ಎನ್ನುವುದು ವ್ಯಕ್ತಿಯಲ್ಲಿ ಇದ್ದಾಗ ವಿಧಿ ಅವನಿಗೆ ನೆರವಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಿವೇಚನೆ ಅನ್ನುವುದನ್ನ ಮನುಷ್ಯನ ವ್ಯಕ್ತಿಯತೀತ ಶಕ್ತಿಗಳು ಕೂಡ ಮೆಚ್ಚಿಕೊಂಡಾವು, ಇವನ ವಿವೇಕಕ್ಕೆ ಬೆಲೆ ಕೊಟ್ಟಾವು ಅನ್ನೋ ನಂಬಿಕೆ ಇಲ್ಲಿದೆ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಸಂಖ್ಯಾ ಸಂರಕ್ಷಣೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ: ದೇಶದ ಜನಸಂಖ್ಯಾ ಸಂರಚನೆಯನ್ನು ರಕ್ಷಿಸಿಕೊಳ್ಳುವಲ್ಲಿ ಗಡಿ ಭದ್ರತೆ ಮತ್ತು ಅಕ್ರಮ ವಲಸೆ ನಿವಾರಿಸುವುದು ಅತಿ ಮುಖ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗುಜರಾತ್ನ ಭುಜ್ನಲ್ಲಿ ಭಾರತ ಪಾಕಿಸ್ತಾನ ಗಡಿ ಉದ್ದಕ್ಕೂ ನಿರ್ಮಿಸಲಾದಂತಹ G7 ಮತ್ತು G13 ಗಡಿ ಔಟ್ಪೋಸ್ಟ್ಗಳನ್ನು ಇಂದು ಉದ್ಘಾಟಿಸಿದ ನಂತರ ಮಾತನಾಡಿದರು. ಗಡಿ ನಿರ್ವಹಣೆಯಲ್ಲಿ ಹೊಸದಾಗಿ 4 ಹಂತದ ರಕ್ಷಣಾ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ನುಸುಳುವಿಕೆಗೆ ಅವಕಾಶ ಇರದ, ಸೋರಿಕೆ ರಹಿತ ಭದ್ರತಾ ಜಾಲ ರೂಪಿಸಲು ಅತ್ಯಾಧುನಿಕ ಬೇಲಿ, ಡ್ರೋನ್ ಮತ್ತು ರೆಡಾರ್ಗಳನ್ನು ಬಳಸಲಾಗುತ್ತಿದೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಗಡಿ ವಿಚಾರ ಪ್ರಸ್ತಾಪಿಸಿದ ಗೃಹ ಸಚಿವ ಅಮಿತ್ ಶಾ, ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ದೀರ್ಘಾವಧಿಯಿಂದ ನೆನೆಗೆ ಬುದ್ದಿಗೆ ಬಿದ್ದಿದ್ದಂತಹ ಅಂಶಗಳು ಕೊನೆಗೊಂಡಿವೆ. ಅಲ್ಲಿನ ರಾಜ್ಯ ಸರ್ಕಾರ ಗಡಿ ಬೇಲಿ ಹಾಕಲು 1 ವಾರದೊಳಗೆ ಅಗತ್ಯವಿರುವಂತಹ ಭೂಮಿಯನ್ನು ಒದಗಿಸಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗೃಹ ಖಾತೆ ರಾಜ್ಯ ಸಚಿವರಾದಂತಹ ಹರ್ಷ ಸಾಂಗ್ವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕದ ದಾವಣಗೆರೆಯಲ್ಲಿಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಾಥನಂದ ಸ್ವಾಮೀಜಿ, ಸಂಸದರು ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆ ನಡುವೆ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ. March 2026 ಮುಕ್ತಾಯಗೊಂಡ ಅವಧಿಯಲ್ಲಿ ಆರ್ಬಿಐನ ತಪಶೀಲು ಪತ್ರ ಶೇಕಡ 20.6% ಹೆಚ್ಚಳ ದಾಖಲಿಸಿದೆ. ದೇಶೀಯ ಬಂಡವಾಳ ಹೂಡಿಕೆ, ಚಿನ್ನ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗಳಲ್ಲಿ ಉಂಟಾದ ಏರಿಕೆಯಿಂದಾಗಿ ಸ್ವತ್ತು ಪ್ರಮಾಣ ಹೆಚ್ಚಳ ಕಂಡಿದೆ. ಖಾತೆಗಳ ಮರುಮೌಲ್ಯಮಾಪನ, ನೋಟುಗಳ ವಿತರಣೆ, ಠೇವಣಿ ಹಾಗೂ ಇತರ ಅಂಶಗಳಿಂದ ಹೊಣೆಗಾರಿಕೆ ವಿಭಾಗ ಹೆಚ್ಚಳ ದಾಖಲಿಸಿದೆ. ಕಳೆದ ವರ್ಷ March 31 879.58 metric tons ಚಿನ್ನ ಸಂಗ್ರಹ ಪ್ರಸ್ತುತ 880.52 metric tons ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತಾದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ ಸಚಿವರು, ಭಾರತ ಇದುವರೆಗೆ ಮಾಡಿದ ಎಲ್ಲಾ ಯುದ್ದಗಳಿಗಿಂತ ಈ ಕಾರ್ಯಾಚರಣೆ ವಿಭಿನ್ನವಾಗಿದ್ದು 4 ದಿನಗಳ ಒಳಗೆ ಪಾಕಿಸ್ತಾನವನ್ನು ಕದನ ವಿರಾಮಕ್ಕಾಗಿ ಯಾಚಿಸುವಂತೆ ಮಾಡಿತು ಎಂದು ವಿವರಿಸಿದ್ದಾರೆ. ಸ್ಮರಣ ಸಂಚಿಕೆಯಲ್ಲಿ ವೀರ ಯೋಧರ ವೈಯಕ್ತಿಕ ಅನುಭವಗಳನ್ನು ಹಾಗೂ ನಾಯಕತ್ವ, ಧೈರ್ಯ, ಒತ್ತಡಗಳ ನಡುವೆ ಬದ್ಧತೆಯ ಪ್ರದರ್ಶನ ಮೊದಲಾದ ಒಳನೋಟಗಳನ್ನು ಒಳಗೊಂಡಿದೆ. ದೇಶದ ಸಾರ್ವಭೌಮತ್ವ ಹಾಗೂ ಸುರಕ್ಷತೆಗಾಗಿ ಇದು ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಎಲ್ಲ ತೈಲ ಶುದ್ದೀಕರಣ ಘಟಕಗಳು ಗರಿಷ್ಠ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ದಾಸ್ತಾನು ಸಾಕಷ್ಟು ಇದೆ ಎಂದು ಸರ್ಕಾರ ತಿಳಿಸಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ 92,000 metric tons ಎಲ್ಪಿಜಿ ಉತ್ಪಾದಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಮಾತನಾಡಿ, 270,000 metric tons ಕಚ್ಚಾ ತೈಲ ಹೊತ್ತು ತರುತ್ತಿರುವಂತಹ ನಿಸೋಸ್ ಕೆರೋಸ್ ಎನ್ನುವ ವ್ಯಾಪಾರಿ ಹಡಗು ಹರ್ಮುಜ್ ಜಲಸಂಧಿಯನ್ನು ದಾಟಿದ್ದು June 3 ವಿಶಾಖಪಟ್ಟಣಂಗೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ 2ನೇ ದಿನದ ಸಂದರ್ಭದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 976,000 ರೈತನ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 ಮಿಲಿಯನ್ ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಔಂಗ್ ಹೆಂಗ್ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆ ನಡೆಸಿದವು. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜಿಸುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ವಿವರವನ್ನು ನೀಡಿದರು. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಐ ಕಮಿಷನರ್ CDCA ಕಚೇರಿಗೆ ಇಂದು ಅವುಗಳನ್ನು ಹಸ್ತಾಂತರಿಸಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಭಾರತ 2,680 ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಿದೆ. ಪರಿಶೀಲನೆಯ ನಂತರ ಆ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವೈಮಾನಿಕ ಹಾರಾಟಗಳಿಗೆ ಅನುಕೂಲವಾಗುವ ಮುಂದಿನ ತಲೆಮಾರಿನ ಹವಾಮಾನ ಮತ್ತು ಮಂಜು ಮಾಹಿತಿ ವ್ಯವಸ್ಥೆ ಸ್ಕೈಕಾಸ್ಟ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಉದ್ಘಾಟಿಸಿದರು. ಮಿಷನ್ ಮೌಸಮ್ ಉಪಕ್ರಮದಡಿ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಹವಾಮಾನ ಬದಲಾವಣೆಗಳ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ತೀವ್ರ ಮಂಜು ಕವಿದ ವಾತಾವರಣದ ಸಂದರ್ಭದಲ್ಲಿ ಹಾರಾಟ ನಿರ್ವಹಿಸಲು ಈ ಮಾಹಿತಿ ನೆರವಾಗುತ್ತದೆ. ಈ ಹೊಸ ವ್ಯವಸ್ಥೆಯಿಂದ ವಿಮಾನ ಹಾರಾಟ ವಿಳಂಬ, ಬದಲಿ ಮಾರ್ಗ ಸೇರಿದಂತೆ ಪ್ರಯಾಣಿಕರಿಗೆ ಉಂಟಾಗುವ ಅನಾನುಕೂಲಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಈ ನೂತನ ವ್ಯವಸ್ಥೆ ಗಾಳಿ, ತೇವಾಂಶ, ಮಂಜು ವಿನ್ಯಾಸ ಕುರಿತಂತೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೈಜ ವೇಳೆ ಮಾಹಿತಿಯನ್ನು ನೀಡುತ್ತದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ T20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಎರಡೂ ತಂಡಗಳಿಗೆ ಈ ಪಂದ್ಯ ನಿರ್ಣಾಯಕವೆನಿಸಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶಕ್ಕಾಗಿ ಗುಜರಾತ್ ಟೈಟನ್ಸ್ ಮೊದಲನೆಯ ಕ್ವಾಲಿಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯ ಮೂಲಕ ಫೈನಲ್ಗೇರುವ ತವಕದಲ್ಲಿದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಐಪಿಎಲ್ 2026 ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಸಂಖ್ಯಾ ಸಂರಚನೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ, ವಿಶ್ವದ ಅಭಿವೃದ್ಧಿಗೆ ಭಾರತ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಾಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ T20 ಕ್ರಿಕೆಟ್ 2ನೇ ಅರ್ಹತಾ

0: ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇನ್ನು ಮುಂದೆ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದಷ್ಟು ಚಿತ್ರಗೀತೆಗಳು ನಿಮಗಾಗಿ 8 ಗಂಟೆವರೆಗೂ ಪ್ರಸಾರ ಆಗುತ್ತೆ. ಯಾವ್ಯಾವ ಗೀತೆ ಪ್ರಸಾರ ಆಗುತ್ತೆ ಅಂತ ಹೇಳುವ ಮುನ್ನ ಮುಂದಿನ ಗೀತೆ ಯಾವುದು ಅಂದರೆ ಆಣೆ ಮಾಡಿ ಹೇಳುತ್ತೀನಿ ಅಂತ ಹರ್ಷಿಕಾ ದೇವನಾಥ್ ಅವರು ಹಾಡ್ತಾ ಇದ್ದಾರೆ ವಿಜಯ್ ಪ್ರಕಾಶ್ ಅವರ ಜೊತೆಗೂಡಿ. ಗುರು ಶಿಷ್ಯರು ಚಿತ್ರದ ಗೀತೆ ಇದು. ಪುನೀತ್ ಆರ್ಯ ಅವರು ಬರೆದಂತಹ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನ.

ಇದುವರೆಗೆ ನೀವು ಕೇಳಿದ್ದು ವಿನಾಯಕ ಗೆಳೆಯರ ಬಳಗ ಚಿತ್ರದ ಗೀತೆಯೊಂದನ್ನ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈ ಗೀತೆಯೊಂದಿಗೆ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಅನೇಕರು ಸಂದೇಶವನ್ನು ಕಳಿಸಿ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮೆಸೇಜ್ ಮಾಡಿರುವ ಎಲ್ಲ ಗೆಳೆಯರಿಗೆ ಪ್ರೀತಿಯ ವಂದನೆಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆ ನಡುವೆಯೂ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್‌ಬಿಐನ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕರ್ನಾಟಕದ ದಾವಣಗೆರೆಯಲ್ಲಿಂದು ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರೈತರಿಗೆ ಬಿತ್ತನೆ ಬೀಜ ಒದಗಿಸಲು 174,000 ಕ್ವಿಂಟಾಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯಲ್ಲಿ ತಿಳಿಸಿದ್ದಾರೆ. ಕಾವೇರಿ ಎರಡನೇ ಹಂತದ ಮುಖ್ಯ ಕುಡಿಯುವ ನೀರಿನ ಕೊಳವೆಯಲ್ಲಿ ಉಂಟಾಗಿರುವ ಭಾರೀ ಸೋರಿಕೆಯನ್ನು ತಡೆಗಟ್ಟಲು ಬೆಂಗಳೂರು ಜಲಮಂಡಳಿಯು ತುರ್ತು ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದುರಸ್ತಿ ಕಾಮಗಾರಿ ಮುಗಿಯುವವರೆಗೆ ಮೈಸೂರು ರಸ್ತೆ ಸೇವಾ ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಾಧೀಶರಾಗಿ ರಾಜೇಶ್ವರಿ ನಾರಾಯಣ ಹೆಗಡೆ, ಕೆದಂಬಾಡಿ ಗಣೇಶ, ಶಾಂತಿ ಮತ್ತು ಬೃಂಗೇಶ್ ಮಹಾದೇವಪ್ಪ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯಾಂಗ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಔಂಗ್ ಹೈಂಗ್ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದ್ದಾರೆ. ಮುಂದಿನ 5 ದಿನಗಳಲ್ಲಿ ರಾಜ್ಯದಿಂದ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ T20 ಕ್ರಿಕೆಟ್ನ ಎರಡನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವಂತಹ ರಾಜಸ್ಥಾನ್ ರಾಯಲ್ಸ್ ಇತ್ತೀಚಿನ ವರದಿಯಂತೆ 4.3 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 50 ರನ್ ಮಾಡಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವಂದೇ ಮಾತರಂ 150ರ ಸಂಭ್ರಮ ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮಗಳು ಸರಣಿಯಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ನಾಯಕ್ ಎಎಂ ಎಕೆ ಶಂಕರ್, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ.
3: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ಎಕೆ ಶಂಕರ್ ಅವರು.
4: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕರ್ನಾಟಕದಲ್ಲಿ ಕೊಡಗು, ಮಡಿಕೇರಿ ಈ ಸ್ಥಳಗಳ ಹೆಸರನ್ನು ಕೇಳಿದಾಗ ನಮಗೆ ಯೋಧರು ಕಣ್ಣ ಮುಂದೆ ಬರ್ತಾರೆ. ಇವತ್ತಿಗೂ ಕೂಡ ಸೇನೆಗೆ ಈ ಭಾಗದಿಂದ ಹೋಗೋರು ಬಹಳಷ್ಟು ಜನ ಇದ್ದಾರೆ. ಹಾಗೆ ಉತ್ತರ ಕರ್ನಾಟಕದ ಭಾಗಗಳಿಂದಲೂ ಕೂಡ ಸೇನೆಗೆ, ಭಾರತೀಯ ಸೇನೆಯ ಬೇರೆ ಬೇರೆ ಸೇವೆಗೆ ಹೋಗೋರು ಬಹಳಷ್ಟಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೊಡಗು ಮೂಲದ ನಾಯಕ್ ಎಕೆ ಶಂಕರ್ ಅವರು ಭಾಗವಹಿಸಿ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊತಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಯಕ್ ಎಕೆ ಶಂಕರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ಶ್ರೋತೃಗಳ ಪರವಾಗಿ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
5: ಜೈ ಹಿಂದ್.
4: ಶಂಕರ್ ಅವರೇ, ನೀವು ಕೊಡಗು ಮೂಲದಿಂದ ಬಂದವರು. ನಮ್ಗಾಗಲೇ ಕೊಡಗು ಅಂದ ತಕ್ಷಣ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು, ಜನರಲ್ ತಿಮ್ಮಯ್ಯನವರು ಕಣ್ಮುಂದೆ ಬರ್ತಾರೆ. ಹಾಗೆ ಅಂತ ನೂರಾರು ಸೈನಿಕರಿಗೆ ಜನ್ಮ ಕೊಟ್ಟಂತ ಜಾಗ ಕೊಡಗು. ಈ ಹಿನ್ನೆಲೆಯೇ ನಿಮ್ಗೆ ಸೈನ್ಯಕ್ಕೆ ಸೇರ್ಲಿಕ್ಕೆ ಸ್ಫೂರ್ತಿ ಆಯ್ತು ಹೇಗೆ?
5: ಕೊಡಗು ಜಿಲ್ಲೆ ಕಾವೇರಮ್ಮನ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವರು. ನಮಗೆ ನಾವು ಶಾಲಾ ದಿನಗಳಲ್ಲಿ ಕೂಡಿ ನಾವು ಅಭ್ಯಾಸ ಮಾಡ್ತಿರ್ಬೇಕಿದ್ರೆ ಜನರಲ್ ತಿಮ್ಮಯ್ಯನವರು, ಜನರಲ್ ಕರಿಯಪ್ಪನವರು, ಇನ್ನೂ ಹಲವಾರು ಮಹಾದಂಡ ನಾಯಕರಾಗದಂಥ ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪನವರು, ಇವರು ನಮಗೆ ಒಂದು ಮಾರ್ಗದರ್ಶಕರು. ಕೊಡಗಿನಲ್ಲಿ ಬಾಲ್ಯ ವ್ಯವಸ್ಥೆಯಲ್ಲಿ ನಮಗೆ ಸೇನೆ ಸೇರಬೇಕೆಂಬ ಹಂಬಲ. ಯಾಕಂದರೆ ಕೊಡಗಿನಲ್ಲಿ ಪಕ್ಕದ ಮನೆಯಲ್ಲಿ ಒಬ್ಬರು ಮಿಲಿಟ್ರಿಯವರಿದ್ದಾರೆ, ಆ ಕಡೆ ಮನೆಯವರು ಪ್ಯಾರಾಮಿಲಿಟ್ರಿ ಫೋರ್ಸಲ್ಲಿದ್ದಾರೆ. ಮನೆಯಲ್ಲಿ ಕೆಲವೊಂದು ಜಾಗದಲ್ಲಿ ಮನೆಯಲ್ಲಿ 5 ಗಂಡು ಮಕ್ಕಳಿದ್ದರೆ 5 ಗಂಡು ಮಕ್ಕಳು ಸಹ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ. ಹಾಗಾಗಿ ಕೊಡಗಿನಲ್ಲಿ ಒಂದು ನಾಲ್ನುಡಿ ಇದೆ, ಕೊಡಗಿನ ಹೆಣ್ಣು ಎತ್ತರೆ ಸ್ವರ್ಗ, ಗಂಡು ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಅಂತ. ಆ ರೀತಿ ಕೊಡಗಿನ ಮಣ್ಣಿನ ಗುಣವೇ ಒಂದು ಸೈನಿಕರ ನಾಡು ಅಂತ ಕೊಡಗನ್ನು ಕರೆಯುತ್ತಾರೆ.
4: ಹೀಗೆ ಇವರೆಲ್ಲರ ಪ್ರೇರಣೆ ನಿಮಗೆ ಸೈನ್ಯಕ್ಕೆ ಸೇರೋದಕ್ಕೆ ಸ್ಫೂರ್ತಿ ತಂತು ಅಂತ.
5: ಹೌದು.
4: ನಿಮ್ಮ ಮೂಲ ವಿದ್ಯಾಭ್ಯಾಸ ಎಲ್ಲ ಕೊಡಗಿನಲ್ಲಿ ಆಯ್ತಾ?
5: ಪ್ರೈಮರಿ ಮತ್ತು ಪ್ರೌಢ ಶಿಕ್ಷಣ ಕೊಡಗಿನಲ್ಲಿ ಆಯಿತು, ಕೊಡಗಿನ ಪೊನ್ನಂಪೇಟೆಯಲ್ಲಿ. ನನ್ನ 18ನೇ ವಯಸ್ಸಿಗೆ ನಾನು ಸೇನೆಗೆ ಸೇರಿಕೊಂಡೆ. ಸೇನೆಗೆ ಸೇರಿಕೊಂಡಾದ್ಮೇಲೆ ಕೆಲವು ಫೀಲ್ಡ್ ಇರುತ್ತೆ, ಫೀಲ್ಡ್ ಅಂದರೆ ಬಾರ್ಡರ್ ಏರಿಯಾದಲ್ಲಿ ಇರ್ತೀವಿ, ಫೀಸ್ ಏರಿಯಾ ಅಂದರೆ ಸ್ವಲ್ಪ ಸಿಟಿ ಏರಿಯಾದಲ್ಲಿ ಬರ್ತೀವಿ. ಆ ಟೈಮಲ್ಲಿ ನಾವು ಡಿಗ್ರಿ ಮಾಡಿಕೊಂಡಿದ್ದೀವಿ.
4: ಪೊನ್ನಂಪೇಟೆ ತಾಲೂಕಾದ್ರೂ ಈ ಕಾಲಕ್ಕೂ ಚಿಕ್ಕ ಹಳ್ಳಿ ಬಹಳ ಸುಂದರವಾದ ಜಾಗ. ಅಲ್ಲಿಂದ ನಿಮಗೆ ಈ ಸೈನ್ಯಕ್ಕೆ ಸೇರ್ಬೇಕು ಅನ್ನುವಂತ ಮೊದಲ ಮಾಹಿತಿ ಸಿಕ್ಕಿದ್ದು ಹೇಗೆ?
5: ಸಾಧಾರಣವಾಗಿ ಅವಾಗ ನಮಗೆ ಬರೀ ನ್ಯೂಸ್ ಪೇಪರ್ ಮಾತ್ರ. ಕೊಡಗಿನಲ್ಲಿ ಆರ್ಮಿ ರ್ಯಾಲಿ ಇದೆ ಅಂತ ಗೊತ್ತಾಗುತ್ತೆ. ಕೊಡಗು ಪತ್ರಿಕೆ ದಿನಪತ್ರಿಕೆಯಲ್ಲಿ ಮಡಿಕೇರಿಯಲ್ಲಿ ಇಂಥ ದಿನ ರ್ಯಾಲಿ ಇರುತ್ತೆ ಅಂತ ಇರುತ್ತೆ. ನಾವು ಅದಕ್ಕೆ ಮೊದಲೇ ಪೂರ್ವ ಸಿದ್ಧತೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ರನ್ನಿಂಗ್ ನಾರ್ಮಲ್ ಆಗಿ
4: ಏನು
5: ಯಾವ ರೀತಿ ತಯಾರಿ ಎಲ್ಲ ಆಗಬೇಕು ಆ ರೀತಿ ತಯಾರಿ ಮಾಡ್ಕೊಳ್ತೀವಿ. ಆ ಥರ ತಯಾರಿ ಮಾಡಿಕೊಂಡಾದ್ಮೇಲೆ ಅಲ್ಲಿ ರಿಕ್ರೂಟ್ಮೆಂಟ್ ಸೆಂಟ್ರು ಅವರು ಬಂದು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ. ಫಿಸಿಕಲ್ ಫಿಟ್ನೆಸ್ ಎಲ್ಲ ರೀತಿಯಿಂದ ಡಾಕ್ಟ್ರು ಮೆಡಿಕಲ್ ಎಲ್ಲ ರೀತಿಯಿಂದ ಚೆಕ್ ಮಾಡಿ ಕೊನೆಗೆ ರಾತ್ರಿ 8 ಗಂಟೆ ಟೈಮ್ಗೆ ನಮ್ಗೆ ಹೇಳಿದ್ರು, ನೀವೊಂದು 14 ಜನ ಸೆಲೆಕ್ಟ್ ಆಗಿದ್ದೀರಾ, ನೀವು ಇವತ್ತು ಸಾಯಂಕಾಲನೇ ನೀವು ಟ್ರೈನಿಂಗ್ ಸೆಂಟರ್ ಬೆಳಗಾಂಗೆ ಹೋಗಬೇಕು ಅಂತೇಳಿ. ಆಗ ನಾನು ಅಲ್ಲಿಂದ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾ ಎಲ್ಲಿ ಹೋಗಿದ್ದೀನಿ ಹೇಗೆ ಅಂತೇಳಿ. ಕೊನೆಗೆ ಮರಾಠ ಲೈಟ್ ಇನ್ಫೆಂಟ್ರಿ ಬೆಳಗಾಂನಲ್ಲಿ ಜಾಯ್ನ್ ಆದ್ವಿ ನಾವು.
4: ಹೀಗೆ ಪೊನ್ನಂಪೇಟೆಯಿಂದ ಬೆಳಗಾಂಗೆ ಹೋದ್ರಿ. ನಾವು ಸೇನೆಯ ವಿಚಾರ ತಗೊಂಡ್ರೆ ಬೆಳಗಾಂ ಕೂಡ ಅಷ್ಟೇ ಪ್ರಸಿದ್ಧವಾದ ಜಾಗ.
5: ಹೌದೌದು.
4: ನೀವು ನಂತರ ಅಲ್ಲಿ ತರಬೇತಿ ತಗೊಂಡು ಮರಾಠ ಲೈಟ್ ಇನ್ಫೆಂಟ್ರಿಯಲ್ಲಿ ಸೇರಿದ್ರಿ. ಮರಾಠ ಲೈಟ್ ಇನ್ಫೆಂಟ್ರಿ ಅದಕ್ಕೆ ದೊಡ್ಡ ಇತಿಹಾಸ ಇದೆ. ಅದು ಶಿವಾಜಿ ಮಹಾರಾಜರಿಂದ ಅದರ ಸ್ಫೂರ್ತಿಯಿಂದ ಬಂದಂತಹ ಒಂದು ಸೈನ್ಯ. ಹಾಗಾಗಿ ಇವತ್ತಿಗೂ ಕೂಡ ಮರಾಠ ಲೈಟ್ ಇನ್ಫೆಂಟ್ರಿ ಅಂತಂದ್ರೆ ರೋಮಾಂಚನ ಉಂಟು ಮಾಡುವ
5: 1801 ಬಾಂಬೆ ನೇಟಿವ್ ಇನ್ಫೆಂಟ್ರಿ ಅಂತೇಳಿ ಜನ್ಮ ತಾಳಿದಂತಹ ನಮ್ಮ ಬೆಟಾಲಿಯನ್ ಮೊದಲು ಅದು ನಮ್ಮ ಶ್ರೀರಂಗಪಟ್ಟಣದಲ್ಲೇ ಇತ್ತು. ಆಮೇಲೆ ಇದಾಗಿ ಮೊದಲು ಬಾಂಬೆ ನೇಟಿವ್ ಇನ್ಫೆಂಟ್ರಿ ಅಂತ ಕರಿಪಡ್ತಾ ಇತ್ತು. ಸುಮಾರು ಇದ್ದ ವಿಕ್ಟೋರಿಯಾ ಕ್ರಾಸ್ ಅಂತಹ ದೊಡ್ಡ ದೊಡ್ಡ ಬ್ರಿಟಿಷ್ ಆರ್ಮಿಯವರು ಇದ್ದಾಗಲೇ ಕೂಡ ಅವ್ರ ಜೊತೆಲಿ ಕೂಡ ಒಳ್ಳೆ ಒಳ್ಳೆ ಮೆಡಲ್ ಮಹಾವೀರ ಚಕ್ರ ಪರಮವೀರ ಚಕ್ರ ವೀರಚಕ್ರ ಇಂಥದ್ದೆಲ್ಲ ನಮ್ಮ ಮರಾಠ ಲೈಟ್ ಇನ್ಫೆಂಟ್ರಿ ಗೆದ್ದಿದೆ. ಲೈಟ್ ಇನ್ಫೆಂಟ್ರಿ ಪದಾತಿ ದಳ ಅಂದರೆ ಭಾರತದಲ್ಲಿ ಒಂದು ಮಿಂಚಿನ ವೇಗದಲ್ಲಿ ನಡೆಯುವಂತಹ ಒಂದು ಬೆಟಾಲಿಯನ್ ರೆಜಿಮೆಂಟ್.
4: ಹೌದು, ಅದಕ್ಕೆ ಶಿವಾಜಿ ಮಹಾರಾಜರೇ ಸ್ಫೂರ್ತಿ. ಯಾಕೆಂದ್ರೆ ಅವರು ಹೇಗೆ ಯುದ್ಧದಲ್ಲಿ ಔರಂಗಜೇಬನಂತಹ ಒಬ್ಬ ಇವನನ್ನ ಹೇಗೆ ತಪ್ಪಿಸ್ಕೊಂಡು ಬರ್ತಾರಲ್ಲ ಅಲ್ಲಿ ಬಂಧನದಲ್ಲಿಟ್ಟಾಗ, ಅವೆಲ್ಲ ಕಥೆಗಳನ್ನ ನಾವು ಕೇಳಿರ್ತೀವಿ.
5: ನಾವು ಕೂಡ ಅದರಲ್ಲಿ ಅನುಭವಿಸಿದ್ದೀವಿ. ಶಿವಾಜಿ ಮಹಾರಾಜರು ಗೊರಿಲ್ಲಾ ಯುದ್ಧ ಭೂಮಿ ಗೊರಿಲ್ಲಾ ವಾರ್ಫೇರ್ ಅನ್ನೋದ್ರಲ್ಲಿ ತುಂಬಾ ಪ್ರಖ್ಯಾತಿ ಪಡೆದವರು.
4: ಹೌದು,
5: ಯಾವುದೇ ಇದ್ರು ಕೂಡ ಶಿವಾಜಿ ಮಹಾರಾಜರಿಗೆ ತಾನಾಜಿ ಅಂಬ್ರೆ ಅಂತ ನಾವಲ್ ಸ್ಟಾಪ್ ನೇವಿ ಇದ್ರಲ್ಲೂ ಕೂಡ ಇದ್ರು. ಈ ನಮ್ಮ ಯಾವುದೇ ರೀತಿಯಲ್ಲೂ ಕೂಡ ಮರಾಠ ಇನ್ಫೆಂಟ್ರಿ ಈ ಮಲ್ಕಂಬ್ ಯುದ್ಧಾಭ್ಯಾಸ ಮಾಡ್ತಾರೆ. ಅದರಿಂದ ತುಂಬಾ ಪ್ರೇರಣೆ ಆಗಿ

0: ನಂತರ ಜಂಗಲ್ ಕ್ಯಾಂಪ್ ಅಂತ ಬರುತ್ತೆ. ಜಂಗಲ್ ಕ್ಯಾಂಪ್ ಅಂತ ಬಂದಾಗ ಅದರಲ್ಲೂ ಕೂಡಿ ಕಾಡಿನೊಳಗಡೆ ಯಾವ ರೀತಿ ಶತ್ರುಗಳನ್ನ ಹಿಮ್ಮೆಟ್ಟಿಸಬೇಕು, ಅವರೊಟ್ಟಿಗೆ ಯಾವ ರೀತಿ ಟ್ರೈನಿಂಗ್ ಮಾಡಬೇಕು, ಅವರೊಟ್ಟಿಗೆ ಯಾವ ರೀತಿ ಯುದ್ಧ ಮಾಡಬೇಕು, ಇದನ್ನೆಲ್ಲ ಮೊದಲು ಎಲ್ಲ ಟ್ರೈನಿಂಗಲ್ಲಿ ಆದ ಮೇಲೇ ನಮ್ಮನ್ನು ಬೇರೆ ಕಡೆ ಬೆಟಾಲಿಯನ್ಗಳಿಗೆ ಡಿಪ್ಲೈ ಮಾಡಿಸ್ತು.
1: ಮೊದಲ ಪೋಸ್ಟಿಂಗ್ ಎಲ್ಲಾಯ್ತು ನಿಮಗೆ?
0: ಮೊದಲ ಪೋಸ್ಟಿಂಗ್ ನಮ್ಮದು ಪಂಜಾಬ್ ಅಬೋಹರ್, ಅದಕ್ಕೆ ಸೆಮಿಫೀಲ್ಡ್ ಅಂತ ಕರೀತಾರೆ. ಅದು ಪಾಕಿಸ್ತಾನದ ಫಾಜಿಲ್ಕಾ ಬಾರ್ಡರ್ ಅಂತ ಬರುತ್ತೆ,
1: ಬಹಳ ಹತ್ತಿರದ್ದು,
0: ಬಹಳ ಹತ್ತಿರದ್ದು. ಅದರಲ್ಲೆಲ್ಲ ಮೊದಲ ಪೋಸ್ಟಿಂಗ್ ಆದಮೇಲೆ ಅಲ್ಲಿ ನಮಗೆ ಟ್ರೈನಿಂಗ್ ಕೊಡ್ತಾರೆ, ನಮ್ಮನ್ನ ಡಿಪ್ಲೈ ಮಾಡಿಬಿಡ್ತಾರೆ. ಇದೇ ಥರ ಮುಂದೆ ಇದೆಯಲ್ಲ, ಅದೇ ಥರ ನಾವು ಅಂಡರ್ಗ್ರೌಂಡ್ ಅಲ್ಲಿ ಇರ್ತೀವಿ, ಗನ್ ಎಲ್ಲ ನೋಡ್ತೇವೆ, ಒಳಗಡೆ ನಮಗೆ ಎಲ್ಲ ಕಮ್ಯುನಿಕೇಶನ್ ಇರುತ್ತೆ ಎಲ್ಲ ರೀತಿಯಿಂದ. ಮುಂದಿಂದು ಏನ್ ಮಾಡಬೇಕು ನಮಗೆ ಡ್ಯೂಟಿಯಲ್ಲೋಗೆ ನಿರತರಾಗ್ತೀವಿ.
1: ಯಾವಾಗ್ಲೂ ಸದಾ ಸನ್ನದ್ಧರಾಗಿರಬೇಕು.
0: 24 ಗಂಟೆ ಒಳಗೂ ಕೂಡ ನಮ್ದು ಇಂಟರ್ನಲ್ ಡ್ಯೂಟಿ ಚೇಂಜ್ ಆಗ್ತಾ ಇರ್ತದೆ. ನಮಗೆ ಏನೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಆ ಏರಿಯಾನ ನಾವು ರಕ್ಷಣೆ ಮಾಡೋದು ನಮ್ ಜವಾಬ್ದಾರಿ ಆಗಿರುತ್ತೆ.
1: ಒಂದು 19 ವಯಸ್ಸಿಗೆ ನೀವು ಅಲ್ಲಿ ಹೋದ್ರಿ, ಚಿಕ್ಕವರು, ತುಂಬಾ ಉತ್ಸಾಹ ಇರುತ್ತೆ ನಿಜ. ಆದ್ರೆ ಆ ವಾತಾವರಣ ನೋಡಿ, ಪಾಕಿಸ್ತಾನಕ್ಕೆ ಹೊಂದಿಕೊಂಡಂತ ಗಡಿಯದು, ಯಾವತ್ತು ಪ್ರಕ್ಷುಬ್ಧವಾಗೇ ಇರುವಂತಹ ಒಂದು ವಾತಾವರಣ ಅಲ್ಲಿ. ಈಗ ಹೇಗಿದೆ ಮತ್ತೆ ಅವಾಗ ಹೇಗಿದೆ?
0: ಅವಾಗ ಏನು ಇರಲಿಲ್ಲ, ಪಾಕಿಸ್ತಾನ ಕಡೆಯವನು ಆ ಕಡೆ ಒಲಗೊಳ್ತಾ ಇರ್ತಾನೆ, ಇಂಡಿಯಾದವನು ಈ ಕಡೆ ಉಳ್ತಾ ಇರ್ತಾನೆ. ಮಧ್ಯದಲ್ಲಿ ಒಂದು ಪಿರಮಿಡ್ ತರ ಒಂದು ಕಲ್ಲು ಇರುತ್ತೆ, ಈ ಕಡೆ ಇಂಡಿಯಾ ಅಂತ ಬರೆದಿರುತ್ತೆ, ಆ ಕಡೆ ಪಾಕಿಸ್ತಾನ ಅಂತ ಬರೆದಿರುತ್ತೆ. ಇಷ್ಟೇ ವ್ಯತ್ಯಾಸ. ಮೊದಲು ಫೆನ್ಸಿಂಗ್ ಕೂಡ ಇರಲಿಲ್ಲ, ಏನಿಲ್ಲ. ಅವ್ರದ್ದು ದನ ಕರುಗಳು ಬಂದು ಈ ಕಡೆ ನೀರು ಕುಡಿತಿದ್ರು, ನಮ್ಮ ದನ ಕರುಗಳು ಹೋಗಿ ಆ ಕಡೆ ನೀರು ಕುಡಿತಿದ್ರು, ಈ ಥರ ಎಲ್ಲ ಒಂದು ವ್ಯವಸ್ಥೆ ಇತ್ತು. ಈಗಿನ ಪರಿಸ್ಥಿತಿ ಎಲ್ಲ ಫೆನ್ಸಿಂಗ್ ಆಗಿದೆ,
1: ವ್ಯವಸ್ಥಿತವಾಗಿ
0: ನಡೆಯುತ್ತೆ.
1: ಆದ್ರೂ ಯಾವಾಗ
0: ಫೈರ್ ಮಾಡೋದು, ನಾವು ಅವ್ರ ಮೇಲೆ ಫೈರ್ ಮಾಡ್ತೀವಿ ಅಷ್ಟೇ.
1: ಅಲ್ಲಿ ಎಷ್ಟು ಸಮಯ ಇದ್ರಿ ನೀವು?
0: 3 ಇದ್ದೆ ಅಲ್ಲಿ, ಪಂಜಾಬ್ ಅಬೋರ್ ಫಾಜಿಲ್ಕಾ ಬಾರ್ಡರ್ ಅಲ್ಲಿ ಅಲ್ಲಿ 3 ಇದೆ.
1: ಹಾಗೆ 3 ಪಂಜಾಬ್ ಗಡಿಯಲ್ಲಿ ನಿಮ್ಗೆ ಮೊದಲ ಅನುಭವಗಳು, ಸೈನ್ಯ ಅಂದ್ರೇನು, ಅಲ್ಲಿ ಹೇಗಿರ್ಬೇಕು, ಯಾವ ರೀತಿ ಶಿಸ್ತಿರ್ಬೇಕು, ಮತ್ತೆ ಹೇಗೆ ನಾವು ಸದಾ ಸನ್ನದ್ಧರಾಗಿರ್ಬೇಕು ಅನ್ನೋದನ್ನೆಲ್ಲ ಕಲಿಸಿದಂತಹ ಒಂದು ಗ್ರೌಂಡ್ ನಿಮ್ಗೆ ಈ ಪಂಜಾಬ್ ಗಡಿ ಅಂತ.
0: ಪಂಜಾಬ್ ಗಡಿಯಲ್ಲಿ ಗೊತ್ತಾಯ್ತು. ಮತ್ತೆ ನಾವು ಮೂಲತಃ ಕೊಡಗಿನವರು, ಆದ್ರಿಂದ ನಾವು ಸ್ವಲ್ಪ ಹಾಕಿ ಆಟಗಾರರು,
1: ಹಾಕಿ ಆಡೋದು,
0: ಹಾಕಿ ಆಡೋದು
1: ಪಂಜಾಬ್ನವರಿಗೆ ಹಾಕಿ.
0: ಹಾಗಾಗಿ ನಾವು ಕೆಲವೊಮ್ಮೆ ಹಾಕಿ ಆಡಲಿಕ್ಕೆ ಗ್ರೌಂಡ್ ಅಲ್ಲಿ ಅಲ್ಲಿ ಇಂಟರ್ ಬೆಟಾಲಿಯನ್ ಮ್ಯಾಚ್, ಆಮೇಲೆ ನಮ್ಮ ನಮ್ಮ ಒಳಗಡೆ ಕಾಂಪಿಟೇಷನ್ ಇರುತ್ತೆ, ಅದಕ್ಕೆಲ್ಲ ನಾವು ಆಡಿದೀವಿ.
1: ಕೊಡಗಿನವರು ಹಾಗಾದ್ರೆ ನೀವು ಪಕ್ಕ, ಯಾಕೆಂದ್ರೆ ನಿಮ್ಗೆ ಹಾಕಿನೂ ಕೊಡಗಿನಲ್ಲೂ ಹಾಕಿ ಅಂದ್ರೆ ಬಹಳ ಪ್ರೀತಿ.
0: ಹಾಕಿ ಆಟ ನಾವು, ನಮ್ಗೆಲ್ಲ ಮರದ ಕೊಂಬೆ ನೋಡಿ ಹಾಕಿ ಯಾವ ತರ ಇರುತ್ತೆ ಆ ತರದ್ದು ಕೊಂಬೆನ ಕತ್ತರಿಸ್ಕೊಂಡು ಆಟ ಆಡಿದವ್ರು ನಾವು.
1: ಹಾಗೆ ಪಂಜಾಬ್ ಗಡಿಯಿಂದ ಮುಂದಕ್ಕೆ ಎಲ್ಲಿ ಹೋದ್ರಿ ನೀವು?
0: ಅಲ್ಲಿಂದ ನಾನು ವೆಸ್ಟ್ ಬೆಂಗಾಲ್ ಹೋದೆ. ವೆಸ್ಟ್ ಬೆಂಗಾಲಲ್ಲಿ 8 ಡಿವಿಷನ್ಗೆ ನಮ್ಮ ಬೆಟಾಲಿಯನ್ ಪೋಸ್ಟಿಂಗ್ ಆಯಿತು. 8 ಡಿವಿಷನ್ ಅಲ್ಲಿ ಹೋದ್ಮೇಲೆ ಮೊದಲು ಆ ಏರಿಯಾದಲ್ಲಿ ಯಾವ ರೀತಿ ಇರುತ್ತೆ, ನಾವು ಹೋದ ತಕ್ಷಣ ನಮಗೆ ಅಲ್ಲಿ ಏನಾಗುತ್ತೆ ಅಂದರೆ ಮೊದಲು ಅಲ್ಲಿ ಇದ್ದ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಈಗ ನಮ್ಮದು ನಾವು ಎಲ್ಲೇ ಹೋಗ್ಬೇಕಿದ್ರು ಕೂಡ ನಮ್ಮ ಒಂದು ಸ್ಯಾಂಡ್ ಮಾಡಲ್ ಅಂತ ಇರುತ್ತೆ ನಮಗೆ, ಅಲ್ಲಿ ಕೂತ್ಕೊಂಡು ನಮ್ಮ ಸೀನಿಯರ್ಸು ನಮ್ಮ ಅಧಿಕಾರಿಗಳು ನಮಗೆ, ನೋಡಪ್ಪ ನೀವು ಇಲ್ಲಿದ್ದೀರಾ, ಆ ರೆಡ್ ಟೇಪ್ ಇದೆಯಲ್ಲ ಅದು ನಮ್ಮ ಗಡಿ ಗುರುತು, ಆ ಕಡೆಗೆ ಅದು ಚೈನಾ ಬಾರ್ಡರ್ ಬರುತ್ತೆ, ಈ ಕಡೆ ಸಿಕ್ಕಿಂ ಇರುತ್ತೆ, ಈ ಕಡೆ ನೇಪಾಳ ಇದೆ, ನಾವು ಇಂಥ ಪ್ಲೇಸಲ್ಲಿ ಇದ್ದೀವಿ, ನಿಮ್ಗೆ ಇಂಥ ಜಾಗ ಅಂತೇಳಿ ನಮಗೆ ಎಲ್ಲ ಹೇಳ್ತಾರೆ. ಆಮೇಲೆ ಅಲ್ಲಿಗೆ ಮೂವ್ ಸ್ಕೀಮ್ ಅಂತ ಆಗುತ್ತೆ, ನಮ್ಮ ಬೆಟಾಲಿಯನ್ ಮೂವ್ ಆಗುತ್ತೆ. ಮೂವ್ ಆಗಿ ಅಲ್ಲಿ ಯುದ್ಧದಲ್ಲಿ ಏನು ಟ್ರೈನಿಂಗ್ ನಡೆಯುತ್ತೆ ಅದೇ ಟ್ರೈನಿಂಗ್ ಅಲ್ಲಿ ನಮಗೆ ಕೊಡಲಾಗುತ್ತೆ.
1: ಮೊದಲು ಹೋದಾಗ
0: ಅಲ್ಲಿಯೇ ನಮಗೆ ಟ್ರೈನಿಂಗ್ ಕೊಡ್ತಾರೆ, ಪೂರ್ತಿ ಬೆಟಾಲಿಯನ್ ಮೂವ್ಮೆಂಟ್ ಆಗುತ್ತೆ. ನಮ್ಮ ಬೆಟಾಲಿಯನ್ಗೆ ಒಂದು ಬ್ರಿಗೇಡ್ಗೆ 3 ಬೆಟಾಲಿಯನ್ಸ್ ಇರುತ್ತೆ, ಆ ಬ್ರಿಗೇಡ್ ಮೂವ್ ಆಗುತ್ತೆ, ಆ ಬ್ರಿಗೇಡ್ ಮೂವ್ ಆಗಿ ಆ ಟ್ರೈನಿಂಗ್ ಏರಿಯಾದಲ್ಲೆಲ್ಲ ನಮಗೆ ಗೊತ್ತಾಗುತ್ತೆ ನಮ್ಮ
1: ಬಹುಶಃ ಹೇಗೆ ಹೇಗಿದೆ ಈ ಜಾಗ ಅಂತ ಪರಿಚಯ
0: ಮಾಡಿಕೊಡೋದಕ್ಕೆ.
1: ಯುದ್ಧದ
0: ಸಂದರ್ಭ ಬಂದಾಗ ಅಲ್ಲಿ
1: ಹೇಗೆ ಹೇಗೆ ನೀವು ಅಲ್ಲಿ ಮುಂದಕ್ಕೆ ಹೋಗಬಹುದು ಅಥವಾ ಎಲ್ಲ ಅಡ್ಕೊಳ್ಬಹುದು, ಎಲ್ಲಿಂದ ವೈರಿಗಳು ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ, ಇವೆಲ್ಲ ಪರಿಚಯ ಮಾಡಿಕೊಳ್ಳೋದಕ್ಕೆ ಅಂತ ಅನ್ಸುತ್ತೆ. ಈಗ ನಿಮ್ ಪಂಜಾಬ್ ನಲ್ಲಿ ಇದ್ದಿದ್ದಕ್ಕೂ ಪಶ್ಚಿಮ ಬಂಗಾಳ ಅಥವಾ ಸಿಕ್ಕಿಂ ಗಡಿ ಭಾಗದ ಎರಡೂ ಬೇರೆ ಬೇರೆ ರೀತಿಯ ಹವಾಮಾನ ಆಯ್ತು, ಮತ್ತೆ ವೈರಿಗಳ ಆಕ್ರಮಣ ಕೂಡ ಬೇರೆ ರೀತಿ ಇರುತ್ತೆ. ಪಾಕಿಸ್ತಾನ ಗಡಿ ಒಂದ್ ಕಡೆಗೆ, ಇನ್ನೊಂದ್ ಕಡೆ ಚೀನಾ ಗಡಿ, ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತೆ ಸಿಕ್ಕಿಂ ಎರಡೂ ರಾಜ್ಯಗಳಿಂದ ಒಳಗಡೆ ನುಸುಳುವಂತಹ ಸಾಧ್ಯತೆ ಇರುತ್ತೆ. ಇದಿಷ್ಟನ್ನು ಕಾಯ್ಬೇಕಲ್ಲ, ಹೇಗಿತ್ತು ಇಲ್ಲಿ ಚೀನಾ ಆಕ್ರಮಣದ ಸಂದರ್ಭ ಹೇಗಿತ್ತು ಅಲ್ಲಿ?
0: ನೋಡಿ, ಅಲ್ಲಿ ವೆಸ್ಟ್ ಬೆಂಗಾಲದ್ದು ಏನು ಅಂತಂದ್ರೆ, ಅಲ್ಲಿ ಕೂಡ ಅಷ್ಟೇ ನಾವು ನೋಡಿದೀವಿ. ಇದರಲ್ಲಿ ಮೊದಲು ನಮ್ಮ ಆರ್ಮಿ ಎಲ್ಲ ಕಡಿಮೆ ಇತ್ತು, ಅಷ್ಟು ಒಳನುಸುಳಿಕೆ ಇರಲಿಲ್ಲ. ಆಮೇಲೆ ಪಶ್ಚಿಮ ಬಂಗಾಳ ಏನಾಗಿದೆ, ಒಂದು ಕಡೆ ಸಿಕ್ಕಿಂ,

0: ಇನ್ನೊಂದು ಕಡೆ ನೇಪಾಳ, ಭೂತಾನ್ ಈ ಗಡಿ ಭಾಗನ ಹೊಂದ್ಕೊಂಡಿದೆ. ಹಾಗಾಗಿ ನಾವು ಪಶ್ಚಿಮ ಬಂಗಾಳದಲ್ಲಿ ಇದ್ದುಕೊಂಡು ನೆರೆಯ ಭೂತಾನ್ನಲ್ಲಿ ಹೋಗಿ ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ ಅಂತ ಇರುತ್ತೆ, ಅಲ್ಲೂ ಹೋಗಿ ಭೂತಾನಿಗೂ ಚೈನಾಕ್ಕೂ ಏನು ಗಡಿ ಇದೆ ಆ ಗಡಿಯನ್ನು ಕೂಡ ನಾವು ಎಲ್ಲ ನೋಡಿ ಅಲ್ಲಿ ಕೂಡ ನಾವು ರಕ್ಷಣೆ ಮಾಡಬೇಕಾಗತ್ತೆ.
1: ಈಗ ಭೂತಾನಲ್ಲಿ ಅಂತಂದ್ರೆ ಇದು ವಿದೇಶಿ ಸೇವೆ,
0: ವಿದೇಶಿ ಸೇವೆ
1: ಬಹಳ ಅಪರೂಪಕ್ಕೆ ಸಿಗುತ್ತೆ ಅನ್ಕೋತೀನಿ.
0: ಹೌದೌದು, ಅಲ್ಲಿ ಇಮ್ಟಾಟ್ ಅಂತ ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ ಅಂತೇಳಿ ನಾವು ಹೋದಾಗ ಅಲ್ಲಿ ಭೂತಾನ್ ಆರ್ಮಿ ಜೊತೆಯಲ್ಲಿ ನಮ್ಮ ಬೆಟಾಲಿಯನ್ ಇಂಡಕ್ಷನ್ ಆಗುತ್ತೆ. ಅಲ್ಲಿ ಅಲ್ಲಿ ಹೋಗಿ ಭೂತಾನ್ ಆರ್ಮಿ ಜೊತೆ ಟ್ರೈನಿಂಗ್ ಮಾಡುತ್ತೆ. ಭೂತಾನ್ ಆರ್ಮಿ ಅವರು ಯಾವ್ಯಾವ ಜಾಗ ಗಡಿ ಇದೆ ಅವ್ರು ನಮ್ಗೆ ಅಲ್ಲಿ ಗೈಡ್ ಆಗಿ ಕರ್ಕೊಂಡು ಹೋಗ್ತಾರೆ. ಆ ಗಡಿ ಪ್ರದೇಶನ ನಮ್ಮ ಬೆಟಾಲಿಯನ್ ಅಲ್ಲಿ ಹೋಗಿ ಪೂರ್ತಿ ವಸಕ್ಕೆ ತಗೊಳ್ಳುತ್ತೆ. ತಕೊಂಡು ಅಲ್ಲಿ 62 ವಾರಲ್ಲಿ ಯಾರೆಲ್ಲ ಸತ್ತಿದ್ರು ಅವ್ರದ್ದು ಗನ್ನುಗಳು ಎಲ್ಲ ಹಾಕಿ ಒಂದು ಡಂಪ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ. ಈಗಲೂ ಕೂಡ ನಾವು ಅಲ್ಲಿ ಹೋಗಿ ನೋಡಬಹುದು.
1: ಅಂದ್ರೆ ಇದು ಜಾಯಿಂಟ್ ಟ್ರೈನಿಂಗ್,
0: ಜಾಯಿಂಟ್ ಟ್ರೈನಿಂಗ್
1: ಭೂತಾನ್
0: ವಿದೇಶಿ ಸೇವೆ ಆಗಿರೋದ್ರಿಂದ ಇಂಡಿಯನ್ ಗೌರ್ಮೆಂಟ್ ಭೂತಾನ್ ಗೌರ್ಮೆಂಟ್ ಇಂದ ಅದು ಒಂದು ಅಗ್ರಿಮೆಂಟ್ ಇದೆ.
1: ಅಂದ್ರೆ ಸ್ನೇಹ ರಾಷ್ಟ್ರಗಳು ಏನಿರುತ್ತೆ ಆ ರಾಷ್ಟ್ರಗಳಲ್ಲಿ ಹೀಗೆ ನಡೆಯುತ್ತೆ ಅಂತ. ಈ ಭಾಗದಲ್ಲಿ ಎಷ್ಟು ಸಮಯ ಇದ್ರಿ?
0: ಅದೇ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಕಡೆಯಿಂದ ಒಂದು ಕಡೆಗೆ ನಮ್ಗೆ 3-3 ವರ್ಷದ್ದು ಇದಿರುತ್ತೆ. ಹಾಗೆ ಅಲ್ಲೂ ಕೂಡ ಒಂದು 3 ವರ್ಷ,
1: ಮೂರು ಸೇರಿ ಭೂತಾನ್ ಸಿಕ್ಕಿಂ
0: ವೆಸ್ಟ್ ಬೆಂಗಾಲ್ ಸೇರಿ ಅಲ್ಲಿ ಒಂದು 3 ವರ್ಷ ಟ್ರೈನಿಂಗ್ ಇರುತ್ತೆ.
1: ಇದೇ ಹೊತ್ತಿಗೆ ಇಲ್ಲಿ ಇನ್ನೊಂದು ಬರೋದು ಅಂತಂದ್ರೆ ನೇಫಾ ಭಾಗ, ಅದು ಈಶಾನ್ಯದ
0: ಈಶಾನ್ಯ. ಈಗ ನೀವು ಗಲ್ವಾನ್ ಕಣಿವೆಯಲ್ಲಿ ಘರ್ಷಣೆ ಆಯ್ತು.
1: ಹೌದು,
0: ಅದೇ ಈ ಭೂತಾನ್ ಇದೆಯಲ್ಲ, ಭೂತಾನ್ ಅರುಣಾಚಲ ಪ್ರದ ನೇಫಾ ಈಸ್ಟಿಂಗ್ ಫಾರ್ವರ್ಡ್ ಲೈನ್ ಅಂತ ಹೇಳ್ತಾರಲ್ಲ, ಅದು ಅದು ಮೊದಲು ಈಗ ಏನೋ ನಾಮ್ಯಾಂಗ್ ಅಂತ ಹೇಳ್ತಾರೆ, ಅದು ಬರ್ಮಾ ಬಾರ್ಡರ್ ಇತ್ತು. ಅದು ಮೊದಲಿಗೆ ಬರ್ಮೆ ಬಾರ್ಡರ್ ಎಲ್ಲ ಗುಡ್ಡ ಬೆಟ್ಟವಾದ ಕಾಡು ಪ್ರದೇಶಗಳು ಅಲ್ಲೆಲ್ಲ ಬಹಳ
1: ಎಕ್ಸ್ಟ್ರೀಮ್ ಕ್ಲೈಮೇಟ್
0: ಕಡಿಮೆ, ಅದು ಬಾರ್ಡರ್ ಆಗಿರೋದ್ರಿಂದ ನಾನು ಆವಾಗಲೂ ಹೇಳ್ದಲ್ಲ ಪಿರಮಿಡ್ ರೀತಿ ಆಗಿನ ಕಾಲದಲ್ಲಿ ನೀರು ಪ್ರಧಾನಮಂತ್ರಿ ಆಗಿರೋ ಕಾಲದಲ್ಲಿ ಗಡಿ ಗುರುತು ಅಷ್ಟು ಮಾಡಿದ್ದಾರೆ. ಅದೇ ಪಿರಮಿಡ್ ತರ ಕಲ್ಲು ಇರುತ್ತೆ, ಈ ಕಡೆ ಇಂಡಿಯಾ ಅಂತ ಬರ್ತಿದೆ, ಆ ಕಡೆ ಬರ್ಮಾ ಅಂತ ಬರ್ತಿದೆ, ಗಡಿ ಗುರುತು ಅಷ್ಟು ಮಾಡಿದ್ದಾರೆ. ಅಲ್ಲಿ ನೋಕ್ಟೆ ಮತ್ತೆ ತಾಂಕ್ಷೆ ಅಂತ ಹೇಳಿ ಬುಡಕಟ್ಟು ಜನಾಂಗದವರಿದ್ದಾರೆ ಅಲ್ಲಿ ಜನ. ಅಲ್ಲಿ ಹೋದಾಗ ನಮ್ಗೆ ಸ್ವಲ್ಪ ಅಲ್ಲಿ ಭಾಷೆ ಬಗ್ಗೆ ಸ್ವಲ್ಪ ತಿಳುವಳಿಕೆ ಆಗುತ್ತೆ. ಕ್ಲಾಸಸ್ ನಡೀತದೆ ಅವರೊಟ್ಟಿಗೆ ಯಾವ ತರ ಮಾತಾಡಬೇಕು ಏನು ಎಂತ ಎಲ್ಲ ಅದೇ ಭಾಷೆ ಅಲ್ಲಿ ತಿಳ್ಕೊಂಡು ಆದ್ಮೇಲೆ ನಮ್ಮ ನಮ್ಮ ಬೆಟಾಲಿಯನ್ ಅಲ್ಲಿ ಡಿಪ್ಲಾಯ್ ಆಗುತ್ತೆ. ಬೇರೆ ಒಂದು ಕಂಪ್ನಿ ಈ ಕಡೆ ಇದ್ರೆ ಇನ್ನೊಂದು ಕಂಪ್ನಿ ಆ ಕಡೆ, ಅವ್ರಿಗೆ ಏನು ಟಾಸ್ಕ್ ಕೊಟ್ಟಿರ್ತಾರೆ
1: ಒಂದೊಂದು ಬೆಟ್ಟ ಯಾವ್ಯಾವುದು
0: ಬೆಟಾಲಿಯನ್ ಕಂಪ್ನಿಗಳು ಅಂತ ಇರುತ್ತೆ.
1: ಹೀಗೆ ಈ ಟಾಸ್ಕ್ಗಳು ಬಹಳ ಮುಖ್ಯ ಅಲ್ವಾ? ಆ ಟಾಸ್ಕ್ಗಳನ್ನ ಮೊದಲೇ ಅರ್ಥ ಮಾಡಿಸೋದು, ಆ ನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡೋದು, ಎರಡು ಪಾರ್ಟ್ ಇರುತ್ತೆ ಇಲ್ಲಿ.
0: ಈಗ ಚೈನಾ ಅಥವಾ ಬರ್ಮಾ ಇವ್ರ ಮಧ್ಯದಲ್ಲಿ ಟೆರರಿಸ್ಟ್ಗಳಿದ್ದಾರೆ, ಆ ಟೆರರಿಸ್ಟ್ಗಳು ಬಂದು ಅಲ್ಲಿ ಲೋಕಲ್ ಜನರಿಗೆ ಅವರಿಂದ ರೇಷನ್ ಕಲೆಕ್ಟ್ ಮಾಡ್ಕೊಂಡು ಹೋಗೋದು,
1: ತಮಗೆ ಬೇಕಾದ್ದನ್ನ ಹೆದರಿಸಿ ಬೆದರಿಸಿ
0: ಮಾಡ್ತಾರೆ. ಅವರು ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಈ ತರ ಬಂದು ಇದು ತೊಂದರೆ ಕೊಡ್ತಾ ಇದಾರೆ ಅಂತೇಳಿ, ಅವಾಗ ಅವ್ರ ರಕ್ಷಣೆಗೆ ನಮ್ಮ ಆರ್ಮಿ ಹೋಗುತ್ತೆ. ಆದ್ರೂ ಕೂಡ ಅವರೆಲ್ಲ ಬಂದು ಟೆರರಿಸ್ಟ್ ಗ್ರೂಪ್ಗಳು ತುಂಬಾ ಇದೆ ಇವಾಗ. ಈಗ ಅಸ್ಸಾಂ ಉಲ್ಫಾ ಆಗಿದೆ, ಮಿಜೋರಾಂ ಲಿಬರೇಷನ್ ಫ್ರಂಟ್, ನಾಗಾ ಲಿಬರೇಷನ್ ಫ್ರಂಟ್, ನಾವೆಲ್ಲ ನಾಗಾ ಲಿಬರೇಷನ್ ಫ್ರಂಟ್ ಜೊತೆ ಹೋರಾಡಿದವರು ನಮ್ರ. ಅದೇ ನೀವು ಶಿವಾಜಿ ಮಹಾರಾಜರು ಜಂಗಲ್ ವಾರ್ಫೇರ್ ಅಂತ ಹೇಳಿದ್ರಲ್ಲ, ಆ ತರದಲ್ಲಿ ಟ್ರೈನಿಂಗ್ ಅಲ್ಲಿ ಕಾಡುಗಳೇ ಅವರೊಟ್ಟಿಗೆ ಹೋರಾಡಿದವ್ರು ನಾವು.
1: ಅಲ್ಲಿ ಅನುಭವ ಹೇಗಿತ್ತು ನಿಮ್ಗೆ ಅರುಣಾಚಲ ಪ್ರದೇಶದ ಗಡಿ ನೇಫಾದಲ್ಲಿ?
0: ನೇಫಾ ಅಲ್ಲಿ ಇದು ತುಂಬಾನೇ ಒಂದು, ನಾವು ಕೊಡಗಿನಲ್ಲಿ ಕಾಡಲ್ಲಿ ಬೆಳೆದವರು ಹಾಗಾಗಿ ನಮ್ಗೆಲ್ಲ ಗೊತ್ತಿತ್ತು.
1: ಆದ್ರೆ ಅಲ್ಲಿ ಕಾಡಿಗೂ ಈ ಕಾಡಿಗೂ ಬಹಳ ವ್ಯತ್ಯಾಸ ಇದೆ.
0: ಆದ್ರೆ ಈ ಟೆರರಿಸ್ಟ್ಗಳು ತುಂಬಾನೇ ನಾಗಲ್ ರಿಫ್ರೆಷನ್ ಫ್ರಂಟ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬೇಕಿದ್ರೆ ಅದಕ್ಕೂ ಒಂದು ಸಪರೇಟ್ ಟ್ರೈನಿಂಗ್ ಇರುತ್ತೆ, ಆ ಟ್ರೈನಿಂಗ್ ಮುಗಿಸ್ಕೊಂಡೆ ಅಲ್ಲಿ ಹೋಗ್ಬೇಕು ನಾವು.
1: ನಾಯಕ್ ಎ ಕೆ ಶಂಕರ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಿವೃತ್ತ ನಾಯಕ್ ಎ ಕೆ ಶಂಕರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮೈಸೂರು ಮಲ್ಲಿಗೆ ಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ಹೌದು, ನಾವು ಭಾರತೀಯರು, ಎಲ್ಲೇ ಇರಲಿ ಹೇಗೆ ಇರಲಿ ನಾವು ಭಾರತೀಯರು. ಯುವಧ್ವನಿ ಕಾರ್ಯಕ್ರಮ ಇನ್ನು ಮುಂದೆ. ಇದುವರೆಗೆ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮ ಕೇಳಿದ್ರಿ.

ಇವತ್ತಿನ ಯುವ ಧ್ವನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ತಿಳಿಸ್ತಾ, ಇನ್ನು ಭಾರತ ಅತಿ ಹೆಚ್ಚು ಯುವಕರ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರ.

ಬಹುತೇಕ ಶೇಕಡಾವಾರು ರೀತಿಯಲ್ಲಿ ಹೇಳೋದಾದರೆ 65% ಹೆಚ್ಚು ಪರ್ಸೆಂಟೇಜ್ ಯೂತ್ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಇದ್ದಾರೆ. ಹಾಗಾಗಿ ಎಲ್ಲಿ ಯುವ ಜನತೆ ಇರುತ್ತೆ, ದೇಶವನ್ನು ಕಟ್ಟಲಿಕ್ಕೆ, ಬೆಳೆಸಲಿಕ್ಕೆ, ಮೆರೆಸಲಿಕ್ಕೆ ಎಲ್ಲ ಕಡೆ ತಮ್ಮನ್ನು ತಾವು ನಿಜವಾಗ್ಲೂ ಯಾವುದೇ ರಂಗದಲ್ಲಿ ಪ್ರೂವ್ ಮಾಡ್ಕೋಬೇಕು ಅಂದರೆ ಅದು ಯುವಕರ ಒಂದು ಶಕ್ತಿಯಿಂದ ಸಾಧ್ಯ. ಜೊತೆಗೆ ಹಿರಿಯರ ಅವರ ಅನುಭವದ ಮಾತುಗಳು, ನುಡಿಗಳು, ಜೊತೆಗೆ ಅವರ ಅನುಭವವೂ ಸಹ ಕೆಲಸಕ್ಕೆ ಬರುತ್ತೆ. ಆಗ ನಾವು ಇನ್ನಷ್ಟು ಮತ್ತಷ್ಟು ಸದೃಢ ದೇಶವನ್ನು, ಜೊತೆಗೆ ಸ್ವ ಇಚ್ಛೆಯಿಂದ ಕೆಲಸ ಮಾಡಿದಾಗ ನಮ್ಮ ಸ್ವಂತಿಕೆಯ ಒಂದಷ್ಟು ಅನಾವರಣ ಆಗಲಿಕ್ಕೆ ಯುವಕರಿಗೆ ಸಾಧ್ಯ ಆಗತ್ತೆ. ಅಂತಹ ಧ್ವನಿಗಳು ಸದಾ ಮೊಳಗ್ತಾ ಇರಬೇಕು ಅನ್ನೋದು ವಿವಿಧ ಭಾರತೀಯ ಆಶಯ.

0: ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂಥಟ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

8:33:42 ಈ ಸಮಯದಲ್ಲಿ ಯುವಧ್ವನಿ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇನ್ನು ಇತ್ತೀಚೆಗಷ್ಟೇ ನನ್ನ ಗೆಳೆಯರೊಬ್ಬರು ಅವ್ರ ಜೊತೆ ಮಾತನಾಡ್ತಾ ಇದ್ದಾಗ ಅವರೊಂದು ಮಾತು ಹೇಳಿದ್ರು, ನಮ್ದೊಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ಗೆ ಸ್ಕಿಲ್ಡ್ ಲೇಬರ್ನ ಅವಶ್ಯಕತೆ ಇದೆ. ಆದರೆ ಇತ್ತೀಚೆಗೆ ಅವರು ಹೇಳಿದಂತಹ ಅಥವಾ ಅವರು ಕೇಳಿದಂತಹ ಸ್ಯಾಲರಿಯನ್ನು ಸಂಬಳವನ್ನು ನೀಡಲಿಕ್ಕೆ ನಾನು ಸಿದ್ಧನಿದ್ದೇನೆ, ಆದರೆ ಸ್ಕಿಲ್ಡ್ ಲೇಬರ್ ಸಿಗ್ತಾ ಇಲ್ಲ. ನಿಜವಾಗ್ಲೂ ಕೆಲಸವನ್ನು ಬಲ್ಲವರಾದಂತಹ ವ್ಯಕ್ತಿಗಳು, ಹುಡುಗರು, ಯೂತ್ ಸಿಗ್ತಾ ಇಲ್ಲ ಅಂತ ಅವರ ಅಂಬೋಣ. ಎಷ್ಟು ನಿಜವಾದ ಮಾತು ಅಂದರೆ, ಎಲ್ಲೇ ಹೋಗಿ ಯಾವುದೇ ಒಂದಷ್ಟು ಕೆಲಸ ವರ್ಗಗಳಲ್ಲಿ ಸ್ಕಿಲ್ಡ್ ಲೇಬರ್ನ ಅತ್ಯವಶ್ಯಕತೆ ಸಿಕ್ಕಾಪಟ್ಟೆ ಇದೆ. ಆದರೆ ಅದನ್ನು ಎಲ್ಲರೂ ಮೀಟ್ ಮಾಡಿ, ಅಂದರೆ ಅವರ ರಿಕ್ವೈರ್ಮೆಂಟ್ನ ಮೀಟ್ ಮಾಡುವಂತಹ, ಸ್ಕಿಲ್ ಬೆಳೆಸ್ಕೊಳ್ಳುವಂತಹ ಅಭ್ಯಾಸ ನಮ್ಮಲ್ಲಿ ಹೆಚ್ಚಾಗಿ ಆಗ್ತಾ ಇಲ್ಲ ಅನ್ನೋದು ಇನ್ನೊಂದು ಕಡೆ ನಡೀತಾ ಇರುವಂತಹ ವಾದ. ಯಾಕೆಂದರೆ ಅವರು ಎಲ್ಲ ರೀತಿಯಲ್ಲಿ ಎಕ್ವಿಪ್ ಆಗಿದ್ದರೂ ಸಹ, ಅಂದರೆ ವಿದ್ಯೆಯಲ್ಲಿ ಒಂದು ದರ್ಜೆಯನ್ನು ಮುಗಿಸಿದ್ರೂ ಸಹ, ನಂಗೆ ಇಂಥದ್ದೇ ಕೆಲಸ ಬೇಕು ಅಂತ ಕಾಯ್ತಾ ಇರುವಂತಹ ಸಂದರ್ಭಗಳಿರುತ್ತೆ. ಆ ಕಾಯುವಿಕೆ ಬಹಳಷ್ಟು ಬಾರಿ ಅವರನ್ನು ಚುಚ್ಚು ಮಾತಿನಿಂದ ತೊಂದರೆಯನ್ನು ಈಡು ಮಾಡ್ತಾ ಇರುತ್ತೆ. ಹಾಗೆಯೇ ಅವರಿಗೆ ಇನ್ನಷ್ಟು ಮತ್ತಷ್ಟು ಬೇಜಾರಾಗುವ ರೀತಿಯಲ್ಲಿ ಅವರನ್ನು ಕಾಡಿಸ್ತಾ ಇರುತ್ತೆ. ಹಾಗಾಗಿ ಅವರು ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ ಈಗೇನು ನಡೀತಾ ಇದೆ ಅಂತ ಅವರ ಧೋರಣೆಗಳನ್ನು ಸ್ವಲ್ಪ ಬದಲಾಯಿಸ್ಕೊಂಡ್ರೆ, ನಿಜವಾಗ್ಲೂ ಈ ಡಿಜಿಟಲ್ ಕಾಂಪಿಟೆನ್ಸಿ ಅಂತೇನಿದೆ ಅದರನ್ನು ಮೀರಿ ಅವರು ಬೆಳೆಯಬಹುದು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕಿಲ್ಸೆಟ್ಸ್ ಫಾರ್ ದ ಯೂತ್ ಎಂಪವರ್ಮೆಂಟ್ ಈ ಬಗ್ಗೆ ಮಾತನಾಡೋಣ. ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಇನ್ನಷ್ಟು ಮತ್ತಷ್ಟು ಮಾತುಕತೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಯುವಧ್ವನಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಹೇಗೆಲ್ಲ ನಮ್ಮ ಯುವಕರು ತಮ್ಮ

ತಾವು ಸಿದ್ಧ ಮಾಡ್ಕೋಬೇಕಾಗತ್ತೆ. ಯಾವುದೇ ಕೆಲಸಕ್ಕೆ ಒಂದು ಓಪನಿಂಗ್ ಇದೆ, ಒಂದು ಕೆಲಸ ಇದೆ ಅಂತ ಗೊತ್ತಾದಾಗ ತನಗೇನು ಬೇಕು ಅನ್ನೋದಕ್ಕಿಂತ ತನಗೇನು ಬರುತ್ತೆ, ಅವರಿಗೆ ಏನು ಬೇಕು ಅಂತ ತಿಳಿದುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ.

ಯುವ ಧ್ವನಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೌ ಟು ಎಂಪವರ್ ಸ್ಕಿಲ್ ಸೆಟ್ಸ್ ಇನ್ ಯೂತ್, ಈ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಏನಪ್ಪ ಅಂದರೆ, ಸಾಕಷ್ಟು ವಿಷಯಗಳು ನಮಗೆ ತಿಳಿದಿರುತ್ತೆ, ವಿದ್ಯೆ ಇರುತ್ತೆ, ವಿದ್ಯೆಯ ಜೊತೆಗೆ ನಮಗೆ ಅದನ್ನು ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಬೇಕಾದಂತಹ ಕೌಶಲ್ಯ ಸಹ ಬೆಳೆಸ್ಕೋಬೇಕಾಗತ್ತೆ. ಆದರೆ ಆ ಕೌಶಲ್ಯದ ಜೊತೆಗೆ ಆ ಕಂಪನಿಯ ಅಥವಾ ಆ ಒಂದು ಆರ್ಗನೈಸೇಷನ್ನ ರಿಕ್ವೈರ್ಮೆಂಟ್ ಏನು, ಅಲ್ಲಿ ಏನನ್ನು ಬಯಸ್ತಾ ಇದ್ದಾರೆ, ಯಾವ ರೀತಿಯ ಒಂದು ಮಾಹಿತಿ ಕೌಶಲ್ಯ ನಿಮಗೆ ಬೇಕಾಗಿದೆ, ಅದನ್ನು ನಾವು ತಿಳಿದುಕೊಳ್ಳದೇ ಇದ್ದರೆ ನಾವು ಎಂಥದ್ದೇ ಪ್ರಯತ್ನವನ್ನು ಮಾಡಿದರೂ ಅದು ವ್ಯರ್ಥವಾಗತ್ತೆ. ಹಾಗಾಗಿ ಮೊದಲನೆಯದು ಈ ಡಿಜಿಟಲ್ ಲಿಟ್ರಸಿ ಅಥವಾ ನಮ್ಮ ಟೆಕ್ನಿಕಲ್ ಸ್ಕಿಲ್ ಏನಿದೆ ಆ ಒಂದು ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಅದನ್ನು ಬೆಳೆಸ್ಕೋಬೇಕು. ಇದರ ಜೊತೆಗೆ ಒಟ್ಟಾಗಿ ನಾವು ಕೆಲಸವನ್ನು ಹೇಗೆ ಮಾಡಬಲ್ಲರಿ ಅನ್ನುವುದನ್ನು ಯಾವಾಗಲೂ ಬೆಳೆಸ್ಕೋಬೇಕು. ಅದು ಎಂಥದ್ದೇ ಪರಿಸ್ಥಿತಿಯಲ್ಲೂ ನಮ್ಮ ಒಗ್ಗಟ್ಟನ್ನು ಎತ್ತಿ ಹಿಡಿಯುತ್ತೆ. ಜೊತೆಗೆ ನಮ್ಮ ಭಾಷೆ, ನಾವು ಮಾತನಾಡುವ ಭಾಷೆ

ಹಿತಮಿತವಾಗಿರಬೇಕು. ತುಂಬ ಸಾಫ್ಟ್ ಆಗಿದ್ದರೂ ಕೆಲವು ಸಾರಿ ಕಷ್ಟ ಆಗಬಹುದು, ಆದರೆ ಸಾಫ್ಟ್ ಬಿಹೇವಿಯರ್ ಸ್ಕಿಲ್ಸ್ ಯಾವಾಗಲೂ ಬಹಳ ಮುಖ್ಯ ಅಂತ ಹೇಳ್ತಾರೆ. ಇನ್ನು ಇನ್ನೊಬ್ಬರ ಬಗ್ಗೆ ಒಂದು ರೀತಿಯ ಕರುಣೆ, ಮಾನವೀಯತೆ ಎಲ್ಲವೂ ಇರಬೇಕು. ಜೊತೆಗೆ ಅತಿಯಾದ ಆತ್ಮವಿಶ್ವಾಸ ಸಹ ಕೆಲವು ಸಾರಿ ನಮಗೆ ಮುಳುವಾಗುತ್ತೆ. ಹಾಗಾಗಿ ಅತಿಯಾದ ಆತ್ಮವಿಶ್ವಾಸ ಹೊಂದೋದ್ರ ಬದಲು ಆತ್ಮವಿಶ್ವಾಸ ಬಹಳ ಮುಖ್ಯ ಆಗುತ್ತೆ. ಇನ್ನು ಟೀಮ್ ವರ್ಕ್, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೊಂದು ತಂಡ ಇರುತ್ತೆ, ಆ ತಂಡಕ್ಕೆ ನಾಯಕ ಇರ್ತಾನೆ, ಅಥವಾ ನಾವು ನಾಯಕರಾಗುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಒಂದು ದಿನ ಆ ಸ್ಥಾನಕ್ಕೆ ಹೋಗಬಹುದು. ಆದರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಯಾವುದೇ ಒಂದು ಕಂಪನಿ ಬೆಳೆಯಲಿಕ್ಕೆ ಸಾಧ್ಯ. ಹಾಗೆಯೇ ಒಂದು ಆರ್ಗನೈಸೇಷನ್ ಬೆಳೆದರೆ ಇನ್ನಷ್ಟು ಮತ್ತಷ್ಟು ಜನರಿಗೆ ಯೋಚನೆಗಳಿಗೆ ಸ್ಫೂರ್ತಿ ಬರುತ್ತೆ, ಹೊಸ ಹೊಸ ಕೆಲಸಗಳು ಹುಟ್ಟಾಕಲಿಕ್ಕೆ ಸಹಾಯ ಆಗುತ್ತೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಯುವ ಧ್ವನಿ. ಇವತ್ತಿನ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಕೌಶಲ್ಯವನ್ನು ಹೇಗೆಲ್ಲ ಬೆಳೆಸ್ಕೊಂಡ್ರೆ ನಾವು ಬದುಕಿನಲ್ಲಿ

ನಾವು ಅಂದ್ಕೊಂಡಂತೆ ಆಗಲಿಕ್ಕೆ ಸಾಧ್ಯ. ಈ ಬಗ್ಗೆ ಮಾತನಾಡ್ತಾ ಇದ್ವಿ. ಯಾವುದೇ ಒಂದು ಉದ್ಯಮ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳಿಬೇಕು ಅಂದರೆ ಸಮಯ ಖಂಡಿತ ಬೇಕು. ಆ ಸಮಯದ ಜೊತೆಗೆ ಅವರ ನಿಷ್ಠೆ. ನಿಷ್ಠೆ ಅಂದರೆ ಒಬ್ಬರಿಂದ ಇದು ಸಾಧ್ಯ ಆಗೋದಿಲ್ಲ. ಅದು ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿರುತ್ತೆ ಅಂದರೆ ಸಾಕಷ್ಟು ವರ್ಷಗಳ ಸಾಧನೆ ಜೊತೆಗೆ ಪ್ರಯತ್ನ ನಿರಂತರವಾಗಿ ಇರುತ್ತೆ. ಈ ನಿರಂತರ ಪ್ರಯತ್ನಕ್ಕೆ ಅಲ್ಲಿ ಕೆಲಸ ಮಾಡುವವರು ಎಷ್ಟು ಕೌಶಲ್ಯಯುಕ್ತವಾಗಿ ಇರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಹಿಂದೆ ತಿಳಿಸಿದ ಹಾಗೆ ಒಂದು ತುಂಬ ಒಳ್ಳೆಯ ವಾತಾವರಣವನ್ನು ಕೆಲಸ ಮಾಡುವ ಜಾಗದಲ್ಲಿ ನಾವು ನಮಗೆ ಫಸ್ಟು ಸೃಷ್ಟಿ ಮಾಡಿಕೊಂಡು ಆನಂತರ ಇತರರಿಗೆ ಹೇಳಬೇಕಾಗತ್ತೆ. ಜೊತೆಗೆ ನಾವು ಮಾಡೋ ಕೆಲಸದಿಂದ ಸಂಸ್ಥೆಗೆ ಹೇಗೆಲ್ಲ ಸಹಾಯ ಆಗ್ತಾ ಇದೆ, ಹೇಗೆಲ್ಲ ಅದರಿಂದ ಸಂಸ್ಥೆ ಬೆಳೀಲಿಕ್ಕೆ ಕಾರಣ ಆಗ್ತಾ ಇದೆ, ಅದರಿಂದ ತನ್ನ ಸ್ವಂತ ಬೆಳವಣಿಗೆ ಸಹ ಇದೆ ಅನ್ನೋದನ್ನು ಆ ಒಬ್ಬ ಕೆಲಸಗಾರ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇನ್ನು ಯಾವುದೇ ಕೆಲಸಗಾರನಿಗೆ ಸಮಯ ಬಹಳ ಮುಖ್ಯ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದೇ ಒಂದು ದೊಡ್ಡ ವಿಚಾರ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಯಾಕೆ ಅಂದರೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಇರುವಾಗ ಸಾಕಷ್ಟು ಬಾರಿ ಸಮಯಕ್ಕೆ ಸರಿಯಾಗಿ ತಲುಪೋದು, ಕೆಲಸಗಳನ್ನು ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿರುತ್ತೆ. ತಮ್ಮದೇ ಆದ ಕಾರಣಗಳನ್ನು ನಾವು ಯಾವಾಗಲೂ ನೀಡ್ತಾ ಇರ್ತೀವಿ. ಆ ಕಾರಣಗಳಿಗೆ ದ ರೀಸನ್ಸ್ ನೆವರ್ ಎಂಡ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಕೊನೆಯೇ ಇರೋದಿಲ್ಲ, ಮೊದಲು ಇರೋದಿಲ್ಲ. ಕೆಲವು ಬಾರಿ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಜೆನ್ಯೂನ್ ರೀಸನ್ಸಿಂದ ನಾವು ಆ ಒಂದು ಕಾರಣಗಳು ಒಪ್ಪಬೇಕಾಗತ್ತೆ. ಆದರೆ ಬಹುತೇಕ ಕಾರಣಗಳು ಒಂದು ಸರ್ವೆ ಹೇಳೋ ಪ್ರಕಾರ 80-90% ಕಾರಣಗಳು ಒಂದು ಅನವಶ್ಯಕವಾಗಿ ಹೇಳಲಾಗತ್ತೆ ಅಂತ ಹೇಳಲಾಗತ್ತೆ. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಆ ಸಂದರ್ಭಕ್ಕೆ ಸಮಯಕ್ಕೆ ಕೆಲಸಗಳನ್ನು ಮುಗಿಸಿದಾಗ ಯಾವುದೇ ಸಂಸ್ಥೆಗಾಗಿ ಒಳ್ಳೆಯದಂತೂ ಖಂಡಿತ ಆಗತ್ತೆ. ಜೊತೆಗೆ ಒಂದು ಸಣ್ಣ ಗುರಿಯನ್ನು ನಾವು ಯಾವಾಗಲೂ ಇಟ್ಕೋಬೇಕು. ಆ ಗುರಿಯನ್ನು ಮುಟ್ಲಿಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇರಬೇಕು. ಆದರೆ ಆ ಗುರಿ ಏನು, ಹೇಗೆ, ಇವೆಲ್ಲದರ ಬಗ್ಗೆ ಸಾಕಷ್ಟು ದ್ವಂದ್ವಗಳು ನಮ್ಮಲ್ಲಿ ಇರುತ್ತೆ. ಆ ದ್ವಂದ್ವಗಳಿದ್ದಾಗ ಏನು ಮಾಡಬೇಕು, ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ತಿಳಿಸ್ತೀನಿ. ಎಲ್ಲೂ ಹೋಗದೆ ಕೇಳ್ತಾ ಇರಿ. ಇದು ನಿಮ್ಮದೇ ವಾಹಿನಿ, ಅನುದಿನದ ಸಂಗಾತಿ, ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಇವತ್ತು ಧ್ವನಿ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಇನ್ನು ಈ ಹಿಂದೆ ತಿಳಿಸಿದ್ದೆ, ಎಲ್ಲದಕ್ಕೂ ಎಲ್ಲ ಯುವಕರಿಗೆ ಒಂದು ಗುರಿ ಖಂಡಿತ ಇರಬೇಕಾಗತ್ತೆ. ಆದರೆ ಆ ಗುರಿಯನ್ನು ಮುಟ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಕೆಲವು ಸಾರಿ ಅಂತ. ಕಷ್ಟ ಆದಾಗ ಏನು ಮಾಡಬೇಕು ಅನ್ನೋದಾದರೆ, ನಿಜವಾಗ್ಲೂ ಗುರಿಯನ್ನು ಸಾಧನೆ ಮಾಡಬೇಕಾದ್ರೆ ಒಂದು ಒಳ್ಳೆಯ ಗುರು ಪ್ರತಿಯೊಬ್ಬರ ಹಿಂದೆ ಇರಬೇಕಾಗತ್ತೆ. ಯಾಕೆಂದರೆ ಗುರು ಸರಿಯಾಗಿದ್ದಾಗ ಗುರಿ ಎಂಥದ್ದೇ ಆಗಿರಲಿ, ಆ ಶಕ್ತಿ ಸಾಮರ್ಥ್ಯವನ್ನು ತುಂಬುವಂತಹ ಕೆಲಸ ಗುರು ಮಾಡ್ತಾರೆ. ಹಾಗಾಗಿ ಸರಿಯಾದ ಗುರುವಿನ ಆಯ್ಕೆ, ಮೆಂಟರ್ಶಿಪ್ ಬಹಳ ಮುಖ್ಯ ಅಂತ ಹೇಳಲಾಗತ್ತೆ. ಇನ್ನು ನಮ್ಮ ವೃತ್ತಿಪರತೆ ಎಷ್ಟು ಚೆನ್ನಾಗಿರಬೇಕು ಅಂದರೆ, ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಯಾರೇ ನಮ್ಮನ್ನು ಪ್ರಶ್ನೆ ಮಾಡಬೇಕಂದ್ರೆ 10 ಬಾರಿ ಯೋಚನೆ ಮಾಡಬೇಕಂತೆ. ಯಾಕೆಂದರೆ ನಮ್ಮ ಬಗ್ಗೆ ಯಾವುದೇ ಒಂದು ಆರೋಪಗಳು, ಅವು ಇವು ಮಾತುಗಳು ಬಂದಾಗ ಅವರನ್ನು ಪ್ರಶ್ನೆ ಮಾಡಬೇಕಾದ್ರೆ ಆ ವ್ಯಕ್ತಿ ಅಂಥವರಲ್ಲ ಅಂತ ಅವರ ಒಂದಷ್ಟು ವರ್ಷದ ಕೆಲಸ ಹೇಳ್ತಾ ಇರುತ್ತೆ. ಹಾಗೆಯೇ ಅವರ ಸ್ಕಿಲ್ ಸೆಟ್, ಕೌಶಲ್ಯ ಸಹ ಅದನ್ನು ತಿಳಿಸ್ತಾ ಇರುತ್ತೆ. ಹಾಗಾಗಿ ಸಮಯ ಪರಿಪಾಲನೆ ಜೊತೆಗೆ ವೃತ್ತಿಪರತೆ ಬಹಳ ಮುಖ್ಯ ಅಂತ ಹೇಳಲಾಗತ್ತೆ. ಇನ್ನು ಇದರ ಜೊತೆಗೆ ಗುರಿ, ಗುರು ಇವೆಲ್ಲವೂ ಇದ್ದಾಗ ನಿಜವಾಗ್ಲೂ ಅವರನ್ನು ತಡೀಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೆಲವು ಬಾರಿ ಹೇಳಲಾಗತ್ತೆ, ಈ ಯುವಕ ಗೋ ಗೆಟ್ಟರ್, ಎಂತಹದ್ದೇ ಕ್ಲಿಷ್ಟಕರವಾದಂತಹ ಕೆಲಸ ಇದ್ದರೂ ಅದನ್ನು ಪೂರ್ತಿ ಮಾಡಿ ಬರ್ತಾನೆ. ಇನ್ನು ಎಲ್ಲದಕ್ಕೂ ಸಮಯ ಬೇಕು ಅಂತ ಹೇಳಿದ್ದೆ. ಇವತ್ತು ನನ್ನ ಬಳಿ ಒಂದು ಡಿಗ್ರಿ ಇದೆ, ಆದರೆ ನಾಳೆ ಬೆಳಗ್ಗೆ ಆ ಒಂದು ಪದವಿಗೆ ತಕ್ಕಂತೆ ನಮಗೆ ಕೆಲಸ ಬೇಕು ಅಂದರೆ ಪ್ರಯತ್ನ ನಿರಂತರವಾಗಿ ಇರಬೇಕು. ಇವತ್ತಿನ ಕಾಲದಲ್ಲಿ ಕೆಲವು ಬಾರಿ ನಾವು ಅಂದ್ಕೊಂಡಂತೆ ಎಲ್ಲವೂ ನಡೆಯೋದಿಲ್ಲ. ಹಾಗಾಗಿ ನಮ್ಮ ನಿರಂತರ ಪ್ರಯತ್ನ ಖಂಡಿತ ನಮ್ಮನ್ನು ಸಫಲತೆಯ ಹಾದಿಗೆ ತಳ್ಳುತ್ತೆ. ಇನ್ನು ನಿರಂತರ ಪ್ರಯತ್ನದ ಜೊತೆಗೆ ಕೌಶಲ್ಯವನ್ನು, ಈ ಎಲ್ಲ ಆಯಾಮಗಳನ್ನು ಒಳಗೊಂಡಂತೆ ಹೆಚ್ಚಿಸ್ಕೋತಾ ಇರಬೇಕು. ಸಮಯ ಹೋದಂತೆ ನಮ್ಮ ಕೌಶಲ್ಯ ಸಹ ನಾವು ಎವ್ರಿ ಡೇ ಅಪ್ಡೇಟ್ ಮಾಡ್ಕೋಬೇಕು ನಮ್ಮನ್ನು ನಾವು. ಜೊತೆಗೆ ಇನ್ನು ನಮ್ಮ ವಿದ್ಯೆ, ಪದವಿ ಇರುತ್ತೆ, ಕೌಶಲ್ಯವನ್ನು ಅಪ್ಡೇಟ್ ಮಾಡ್ಕೋತಾ ಇರ್ತೀವಿ, ಖಂಡಿತ ಕೆಲಸ ಸಿಗುತ್ತೆ. ಆದರೆ ಸಮಯವನ್ನು, ವೃತ್ತಿಪರತೆಯನ್ನು ಸರಿಯಾಗಿ ಬಳಕೆ ಮಾಡಿಕೊಂಡಾಗ ಯಾವುದೇ ಹಂತಕ್ಕೆ ನಾವು ತಲುಪಬಹುದು. ನಮ್ಮ ದೃಷ್ಟಿ ಎಲ್ಲಿದ್ದರೂ ಅಲ್ಲಿ ನಮ್ಮ ಸಾಧನೆಯನ್ನು ಸಾಧಿಸಿ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗಾಗಿ ತೋರಿಸ್ಬೇಕು ಅಂತ ಪ್ರಶ್ನೆ ಮಾಡಬಹುದು, ಯಾರಿಗೋ ಯಾಕೆ ತೋರಿಸ್ಬೇಕು ಅಂತ ಕೇಳಬಹುದು, ಯಾರಿಗೋ ತೋರಿಸೋದು ಬೇಡ. ನಮ್ಮ ಸಾಧನೆ ನಮಗಾಗಿ, ನಮ್ಮ ಬದುಕಿಗಾಗಿ, ನಮ್ಮ ಕುಟುಂಬದ ಬದುಕಿಗಾಗಿ. ಜೊತೆಗೆ ನಾವು ಈ ರೀತಿಯ ಒಂದು ಸಾಧಕರಾಗಿ ನಿಂತಾಗ ಖಂಡಿತ ಸಮಾಜ ಗುರುತಿಸುತ್ತೆ, ನಮ್ಮ

ಸುತ್ತಾ ಇರೋ ಜನ ಇವತ್ತು ಅವರನ್ನು ಅಷ್ಟಾಗಿ ಗುರುತಿಸಲ್ಪಡದೇ ಇದ್ದರು. ಒಂದಲ್ಲ ಒಂದು ದಿನ ಇವರು ನಮ್ಮವರು, ಇವರು ನಮ್ಮ ಹುಡುಗ ಅಂತ, ಹುಡುಗಿ ಅಂತ ಹೇಳಲಾಗತ್ತೆ. ಈ ರೀತಿಯ ಒಂದು ಧೋರಣೆಗಳು ಬರಬೇಕು ಅಂದರೆ ಖಂಡಿತ ಇವೆಲ್ಲವನ್ನು ಪಾಲಿಸಬೇಕು. ಹಾಗಾಗಿ ಇವತ್ತಿನ ಯುವ ಧ್ವನಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಎಲ್ಲದಕ್ಕೂ ಖಂಡಿತ ಒಂದು ಕೊಂಚ ಸಮಯ, ಟೈಮ್ ಗ್ಯಾಪ್ ಖಂಡಿತ ಬೇಕು. ಆ ಸಮಯದಲ್ಲಿ ನಿರ್ದಿಷ್ಟವಾಗಿ ಕೆಲಸ ಮಾಡಿದಾಗ ಎಲ್ಲವೂ ಸಾಧ್ಯ. ನಿಮ್ಮನ್ನು ನೀವು ನಂಬಿ ಆತ್ಮವಿಶ್ವಾಸ ಯಾವತ್ತೂ ಕಳ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.

ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಹೇಳಿ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಉಮೇಶ್ ಅವರು ಸಿರಿಗೆರೆಯಿಂದ ತುಂಬ ಇಷ್ಟ ಆಯಿತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಅರಸೀಕೆರೆಯಿಂದ ಜ್ಯೋತಿ ಅವರ ಸಂದೇಶ, ಶ್ರೀ ಹುವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಮೆಸೇಜ್ ಮಾಡಿದ್ದಾರೆ.

ಸರಿಯಾಗಿ 9 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ವಾರ್ತೆಗಳ ನಂತರ 9:15 ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳು.

ವಿಕ್ಕಿ ಡೋನರ್ ಚಿತ್ರದ ಗೀತೆ, ಇನ್ನು ಮುಂದೆ ಆಯುಷ್ಮಾನ್ ಖುರಾನ ಅವರ ಧ್ವನಿಯಲ್ಲಿ ಸ್ವಾನಂದ್ ಕಿರ್ಕಿರೆ ಅವರು ಬರೆದಂತಹ ಗೀತೆಗೆ ಅಭಿಷೇಕ್ ಅಕ್ಷಯ್ ಅವರ ಸಂಗೀತ ನಿರ್ದೇಶನ.

ಸಾತ್ಯಾ ಚಿತ್ರದ ಟೈಟಲ್ ಟ್ರ್ಯಾಕ್ ಖಂಡಿತ ತನ್ನ ಧ್ವನಿ, ಸಂಗೀತ ಹಾಗೇನೆ ಸಾಹಿತ್ಯದಿಂದ ವಾವ್, ಎಂಥ ಗೀತೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ, ವಾವ್ ಫ್ಯಾಕ್ಟರ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಸೋನು ನಿಗಮ್ ಅವರ ಧ್ವನಿ, ಗುಲ್ಜಾರ್ ಅವರ ಸಾಹಿತ್ಯ, AR ರೆಹಮಾನ್ ಅವರ ಸಂಗೀತ, ಇನ್ನು ಮಾತು ಬೇಕೆ. ಮುಂದಿನ ಗೀತೆಗೆ ಹೋಗೋಣ. ಉದಿತ್ ನಾರಾಯಣ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ರವೀಂದ್ರ ಜೈನ್ ಅವರ ಸಂಗೀತ ಸಾಹಿತ್ಯದಲ್ಲಿ ಮೂಡಿಬರ್ತಾ ಇದೆ, ವಿವಾಹ್ ಚಿತ್ರತೂ.

ಅನೇಕರು ಸಂದೇಶಗಳನ್ನು ಕಳಿಸಿದ್ದಾರೆ. ಇದುವರೆಗೆ ನೀವು ಕೇಳಿದಂತಹ ಗೀತೆ ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿತ್ತು. ಮಜ್ರೂಹ್ ಸುಲ್ತಾನ್ಪುರಿ ಅವರು ಬರೆದಂತಹ ಗೀತೆಗೆ ಉಷಾ ಖನ್ನಾ ಅವರ ಸಂಗೀತ ನಿರ್ದೇಶನ. ದಿಲ್ ದೇಖೇ ದೇಖೋ ಚಿತ್ರದ ಗೀತೆಯಾಗಿತ್ತು. ಈ ಗೀತೆಯೊಂದಿಗೆ ಇವತ್ತಿನ ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಟಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಇವತ್ತಿನ ಕಾರ್ಯಕ್ರಮ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ರವಿ ಹೆಚ್ ಎಂ ಎಚ್ ಇವರು ಕುಂದಾನಗರಿ ಬೆಳಗಾವಿಯಿಂದ, ಹಾಡುಗಳು ಸೊಗಸಾಗಿ ಮೂಡಿ ಬಂತು, ಧನ್ಯವಾದಗಳು, ನಿಮ್ಮ ನಿರೂಪಣೆ ನನಗಿಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ ಕಲ್ಲತಮ್ಮನಹಳ್ಳಿ ಇಲ್ಲಿಂದ ಮಂಜುನಾಥ್ ಅವರ ಸಂದೇಶ ಹರಿದು ಬಂದಿದೆ. ಇನ್ನು ಹಲವರು ಮೆಸೇಜ್ ಮಾಡ್ತಾ ಇವತ್ತಿನ ಹಾಡುಗಳು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಮ್ಮ ರನ್ನಿಂಗ್ ವಿತ್ 1109 ಇವರು ಸಹ ಹಾಡು ಮತ್ತು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಹಾಗೆಯೇ ಕೇಳುವಿಕೆಗೆ ವಿವಿಧ ಭಾರತೀಯ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಹಾಡುಗಳು ನಿಮಗೆ ಖುಷಿಯನ್ನು ತಂತು ಅಂತ ಅಂದ್ಕೊಳ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಆನಂತರ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದಲ್ಲಿ 2025-26 ಬ್ಯಾಂಕು ಹಾಗೂ ಹಣಕಾಸು ಸಂಸ್ಥೆಗಳಿಗೆ ಸೇರಿದ 48,021 ಕೋಟಿ ರೂಪಾಯಿ ಮೊತ್ತವನ್ನು ಒಳಗೊಂಡ 10,114 ಮೋಸದ ಪ್ರಕರಣಗಳು ದಾಖಲಾಗಿವೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ವರದಿ ಮಾಡಿದೆ. ದೇಶದ ಸೆಮಿಕಂಡಕ್ಟರ್ ಪರಿಸರಕ್ಕೆ ಒತ್ತಾಸೆ ನೀಡುವ ತಿಳಿವಳಿಕೆ ಪತ್ರವೊಂದಕ್ಕೆ ಇಂದು ಸಹಿ ಹಾಕಲಾಗಿದೆ. ಸಬ್ಸ್ಟ್ರೇಟ್ ತಯಾರಿಕಾ ತಂತ್ರಜ್ಞಾನವನ್ನು ಭಾರತಕ್ಕೆ ತರುವ ಈ ತಿಳುವಳಿಕೆ ಪತ್ರಕ್ಕೆ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಜಿ ಮತ್ತು ಇಂಟೆಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಮ್ಮುಖದಲ್ಲಿ ಸಹಿ ಹಾಕಲಾಯಿತು. ಕರ್ನಾಟಕ ವಾಣಿಜ್ಯ ಮಂಡಳಿಗಳ ಒಕ್ಕೂಟ ಎಫ್ಕೆಸಿಸಿಐ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿರುವ ಗ್ಲೋಬಲ್ ಎಂಎಸ್ಎಂಇ ಕಾನ್ಕ್ಲೇವ್ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಇಂದು ಚಾಲನೆ ನೀಡಿದರು. ಸಿಬಿಎಸ್ಇ ಫಲಿತಾಂಶ ನಂತರದ ಚಟುವಟಿಕೆ ಪೋರ್ಟಲ್ ಜೂನ್ 1 ಕಾರ್ಯಾರಂಭಗೊಳ್ಳಲಿದೆ ಎಂದು ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ನವದೆಹಲಿಯಲ್ಲಿರುವಂತಹ ಭಾರತೀಯ ಸಮೂಹ ಸಮ್ಮಾನ ಸಂಸ್ಥೆ ಐಐಎಂಸಿಯ ಮಾಧ್ಯಮ ಮತ್ತು ಮನರಂಜನೆಯ ಕೃತಕ ಬುದ್ದಿಮತ್ತೆ ಎಐಎಂಇ ಅಕಾಡೆಮಿ ಕಾರ್ಯಾರಂಭಕ್ಕೆ ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಚಂಚಲ್ ಕುಮಾರ್ ಇಂದು ಚಾಲನೆ ನೀಡಿದರು. ಸರ್ಕಾರಿ ಅಧಿಕಾರಿಗಳು ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡುವ ಮನೋಭಾವ ಬಿಟ್ಟು ಜನಸೇವೆಯ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸಬೇಕು. ಸಮನ್ವಯದಿಂದ ಆಡಳಿತ ನೀಡಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದು ಕರ್ನಾಟಕ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಯಾದಗಿರಿಯಲ್ಲಿ ಹೇಳಿದ್ದಾರೆ. ಚಾಮರಾಜನಗರ

ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕಾಟಿ ಗ್ರಾಮದಲ್ಲಿ ಇಂದು ಮಹಿಳೆಯರಿಗಾಗಿ ಋತುಚಕ್ರ ನೈರ್ಮಲ್ಯ ಜಾಗೃತಿ ಕಾರ್ಯಕ್ರಮ ಜರುಗಿತು. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ನೀಡಿದಂತಹ 215 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವಂತಹ ಗುಜರಾತ್ ಟೈಟನ್ಸ್ ತಂಡ ಇತ್ತೀಚಿನ ವರದಿಯಂತೆ 2.4 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 37 ರನ್ ಮಾಡಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಹೌದು, ಸ್ವರಸ್ಮೃತಿ ಕಾರ್ಯಕ್ರಮಕ್ಕೆ ನೀವು ಬನ್ನಿ ಭಾಗಿಯಾಗಿ. ಸ್ವರಸ್ಮೃತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ನಾಳೆ ನಿಮ್ಮೆಲ್ಲರ ನಿರೀಕ್ಷೆಯಲ್ಲಿ ನಾವಿರ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದು. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ತಡ ಮಾಡದೆ ಒಂದಷ್ಟು ಒಳ್ಳೆಯ ಪ್ರೀತಿ ಪ್ರೇಮದ ಗೀತೆಗಳು ನಿಮಗಾಗಿ ನಮ್ಮ ಪ್ಲೇಲಿಸ್ಟ್ನಲ್ಲಿ ಈ ದಿನ ಇವೆ ಅಂತ ಹೇಳ್ತಾ, ಚಿತ್ರ ಅವರ ಧ್ವನಿಯಲ್ಲಿರುವಂತಹ ಈ ಗೀತೆ ಅಂತೂ ಬಹುತೇಕ ಸಾಕಷ್ಟು ಜನರ ಪದೇ ಪದೇ ಕೇಳುವಂತಹ ಗೀತೆಯಾಗಿ ಉಳಿದಿರುತ್ತೆ ಅಂತ ಭಾವಿಸ್ತೇನೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಹಾಗೆಯೇ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ, ಶಿಶಿರ ಚಿತ್ರದು.

ವಿಕ್ಟ್ರಿ ಚಿತ್ರದ ಗೀತೆ. ಇದುವರೆಗೆ ನೀವು ಕೇಳಿದ್ದು ಸೋನು ನಿಗಮ್ ಮತ್ತು ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ. ಜಯಂತ್ ಕಾಯ್ಕಿಣಿ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ. ಕಾರ್ಯಕ್ರಮದ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು. ಒಂದು ಸಿನಿಮಾ ಕತೆ ಚಿತ್ರದ ಗೀತೆ ಇದು. ರಾಜನ್ ನಾಗೇಂದ್ರ ಅವರ ಸಂಗೀತಕ್ಕೆ ಚಿ ಉದಯಶಂಕರ್ ಅವರ ರಚನೆ.

ವಂಶಿ ಚಿತ್ರದ ಗೀತೆ. ಇದುವರೆಗೆ ನೀವು ಕೇಳಿದ್ದು ಪುನೀತ್ ರಾಜ್ಕುಮಾರ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ರಾಮ್ ನಾರಾಯಣ್ ಅವರು ಬರೆದಂತಹ ಗೀತೆಗೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನ. ಪ್ರೇಮನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 10:24:20 ಈ ಸಮಯದಲ್ಲಿ ಮುಂದಿನ ಗೀತೆ ಯಾವುದು ಅಂತ ನೀವು ಕೇಳೋದಾದ್ರೆ ಲವ್ ಯು ಚಿತ್ರದ್ದು. ಹರಿಹರನ್ ಮತ್ತು ಚಿತ್ರ ಅವರು ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸ್ವರ ಕಲ್ಪನೆ.

ಖಡಕ್ ಚಿತ್ರದ ಗೀತೆ. ಇದುವರೆಗೆ ನೀವು ಕೇಳಿದ್ದು ಮಧ್ವೇಶ್, ಭಾರದ್ವಾಜ್, ಸುಮನ್ ನಾರಾಯಣ್ ಅವರ ಧ್ವನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಂಥ ಗೀತೆಗೆ ಎಂ ಎನ್ ಕೃಪಾಕರ್ ಅವರ ಸಂಗೀತ ನಿರ್ದೇಶನ ಇತ್ತು. ಕಾರ್ಯಕ್ರಮದ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಮತ್ತು ಆರ್ ಎನ್ ಜಯಗೋಪಾಲ್ ಅವರು. ಚಿತ್ರ ಲಯನ್ ಜಗಪತಿರಾವ್ ಈ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಗೀತೆ ಮೂಡಿ ಬರ್ತಾ ಇದೆ.

ಕಲಾವಿದ ಚಿತ್ರದ ಗೀತೆ ಇನ್ನೀಗ ಪ್ರಸಾರ ಆಗ್ತಾ ಇದೆ. ಹರಿಹರನ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ.

ಉದಿತ್ ನಾರಾಯಣ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ದು ಹಾಲಿವುಡ್ ಚಿತ್ರದ ಗೀತೆಯನ್ನ ಉಪೇಂದ್ರ ಅವರ ರಚನೆ, ಗುರು ಕಿರಣ್ ಅವರ ಸಂಗೀತ ನಿರ್ದೇಶನ. ಅನೇಕರು ಇವತ್ತಿನ ಕಾರ್ಯಕ್ರಮವನ್ನು ಇಷ್ಟಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 77118 ಇವರು ಸಹ ಸಂದೇಶವನ್ನು ಕಳಿಸಿ ನಮಸ್ಕಾರ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮೈ ಹಾರ್ಟ್ ಫೆಲ್ಟ್ ಆ್ಯಂಡ್ ಡೀಪೆಸ್ಟ್ ಗ್ರ್ಯಾಟಿಟ್ಯೂಡ್ ಟು ವಿವಿಧ್ ಭಾರತಿ ಅಂತ ಹೇಳ್ತಾ, ಸುರೇಶ್ ಶೆಟ್ಟಿ ಅವರು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಬೆಳ್ತಂಗಡಿ ತಾಲೂಕು ಇಲ್ಲಿಂದ ನಾಗರತ್ನ ಅವರು ರಾಜಾಜಿನಗರದಿಂದ, ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ಷಾ ಇವರೆಲ್ಲ ಸಂದೇಶವನ್ನು ಕಳಿಸಿ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ್ ಬಡಿಗೇರ್ ಅವರು ಕೊಕ್ಕನೂರು ಹರಿಹರ ಇಲ್ಲಿಂದ ಬಹಳ ದೊಡ್ಡ ಸಂದೇಶವನ್ನು ಕಳಿಸ್ತಾ, ನಿಮ್ಮ ಕಾರ್ಯಕ್ರಮ ನಿರೂಪಣೆ ನನಗೆ ಇಷ್ಟ ಆಗತ್ತೆ, ಮನಸ್ಸಿಗೆ ಹತ್ತಿರವಾದಂತಹ ಮಾತುಗಳು, ಹಾಡುಗಳು ಎಲ್ಲವೂ ಸೊಬಗನ್ನು ತರತ್ತೆ, ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ ನಮ್ಮ ಗೆಳೆಯರೊಬ್ಬರು ಮೆಸೇಜ್ ಮಾಡಿದ್ದಾರೆ, ಅವರ ಹೆಸರನ್ನು ಬರೆದು ಕಳಿಸಿಲ್ಲ. ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ, ಹಾಗೆಯೇ ಹಾಡುಗಳು ಇಷ್ಟ ಆಯಿತು ಅಂತ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನೂ ಹಲವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ.

ಮೆಸೇಜ್ ಮಾಡಿರುವ ಎಲ್ಲ ಗೆಳೆಯರಿಗೆ ಹಾಗೇನೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಖುಷಿಯನ್ನು ಪಡ್ತಾ ಕಾರ್ಯಕ್ರಮವನ್ನು ಕೇಳಿದಂತಹ ಎಲ್ಲ ಮಿತ್ರರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಸಂಜೆಯ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಹತ್ರ ಅನ್ನಿಸ್ತು ಇಷ್ಟ ಆಯಿತು ಅಂತ ಭಾವಿಸ್ತಾ ಇಷ್ಟು ಹೊತ್ತು ಜೊತೆಯಾದದ್ದು ಈ ಸಮಯದ ಧ್ವನಿ ಸುನಿಲ್ ರುದ್ರಮೂರ್ತಿ. ಸಮಯ 11 ಗಂಟೆ ಅಂತ ಗಡಿಯಾರ ಹೇಳ್ತಾ ಇದೆ. ಹಾಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 21ನೇ ಶತಮಾನದಲ್ಲಿ ಜ್ಞಾನ, ನಾವೀನ್ಯತೆ, ಸಂಶೋಧನೆ ಹಾಗೂ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದ್ದು ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ದಾವಣಗೆರೆಯಲ್ಲಿಂದು ಯುಬಿ ಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಗಡಿ ನಿರ್ವಹಣೆಯಲ್ಲಿ ಹೊಸದಾಗಿ 4 ಹಂತದ ರಕ್ಷಣಾ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ನುಸುಳುವಿಕೆಗೆ ಅವಕಾಶ ಇರದ, ಸೋರಿಕೆ ರಹಿತ ಭದ್ರತಾ ಜಾಲ ರೂಪಿಸಲು ಅತ್ಯಾಧುನಿಕ ಬೇಲಿ, ಡ್ರೋನ್ ಮತ್ತು ರಡಾರ್ಗಳನ್ನು ಬಳಸಲಾಗುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಜರಾತ್ನ ಭುಂಜ್ನಲ್ಲಿ ಇಂದು ತಿಳಿಸಿದ್ದಾರೆ. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆಯ ನಡುವೆ ಪ್ರಮುಖ ಅಂಶಗಳ ಬೆಲೆಯಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಮಾಲೋಚನೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಮತ್ತು ಸಹಕಾರ ಕುರಿತಂತೆ ಚರ್ಚೆ ನಡೆಸಿದವು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ನವದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನೂತನ ನಾಯಕನ ಆಯ್ಕೆ ನಡೆಯಲಿದೆ. ನೈಋತ್ಯ ರೈಲ್ವೆ ಯಶವಂತಪುರ ವಿಜಯಪುರ ಯಶವಂತಪುರ ಎಕ್ಸ್ಪ್ರೆಸ್ ವಿಶೇಷ ರೈಲು ಸಂಚಾರವನ್ನು ವಾರಕ್ಕೆ 2 ಬಾರಿ ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಭಾರತದ ಸಾತ್ವಿಕ್ ಸಾಯ್ ರಾಜ್ ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸಿಂಗಾಪುರ್ ಓಪನ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಸೆಮಿಫೈನಲ್ ಪ್ರವೇಶಿಸಿದೆ. ಇಂದು ನಡೆದ ಪಂದ್ಯದಲ್ಲಿ ಭಾರತದ ಜೋಡಿ ಮಲೇಷ್ಯಾ ಜೋಡಿಯನ್ನು 19-21 21-17 ಅಂತರದಿಂದ ಪರಾಭವಗೊಳಿಸಿತು. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ನೀಡಿದಂತಹ 215 ರನ್ಗಳ ಗೆಲುವಿನ ಗುರಿಯನ್ನು

ಿರುವಂತಹ ಗುಜರಾತ್ ಟೈಟಾನ್ಸ್ ಇತ್ತೀಚಿನ ವರದಿಯಂತೆ 14.2 ಓವರ್ಗಳಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ 180 ರನ್ ಮಾಡಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ನಾಳಿನ ಸುಮಧುರ ಸಂಜೆಗೆ ಖಂಡಿತ ನೀವು ಸಾಕ್ಷಿಯಾಗ್ತೀರಿ, ಭಾಗಿಯಾಗ್ತೀರಿ ಅಂತ ಭಾವಿಸ್ತಾ ಸ್ವರಸ್ಮೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯಿಂದ ಆಹ್ವಾನಿಸ್ತಾ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಈಗ ಸಮಯ 11:04:43. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.